58:23 ಇಂದಿನ ಪಂಚಾಂಗ 2023 ಸಿದ್ಧಾರ್ಥಿ ವಿಕ್ರಮ ಸಂವತ್ಸರ ಕೃಷ್ಣಪಕ್ಷದ ಪ್ರತಿಪಾದ ಅಂದರೆ ಜುಲೈ 30 2026 ಗುರುವಾರ. ಈ ಶುಭ ಗುರುವಾರದಂದು ಟ್ಯೂನ್ ಮಾಡಿ ಕೇಳ್ತಾ ಇರುವಂತಹ ನನ್ನೆಲ್ಲ ಆಕಾಶವಾಣಿ ಕೇಳುಗ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ಬೆಳಗ್ಗೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇಂದಿನ ಹಿತನುಡಿ ಹೀಗಿದೆ. ಯಾರಿಗೆ ತನ್ನಲ್ಲಿ ತನಗೆ ನಂಬಿಕೆ ಇರಲ್ವೋ ಅವನು ನಾಸ್ತಿಕ. ಹಳೆಯ ಧರ್ಮಗಳು ಹೇಳ್ತವೆ ದೇವರನ್ನ ನಂಬದವನು ನಾಸ್ತಿಕ ಅಂತ. ಆದರೆ ಪ್ರಸ್ತುತವಾಗಿ ಹೊಸ ಧರ್ಮ ಹೇಳುತ್ತೆ, ಯಾರಿಗೆ ತನ್ನಲ್ಲಿ ನಂಬಿಕೆ ಇರೋಲ್ವೋ ಅವನೇ ನಿಜವಾದ ನಾಸ್ತಿಕ ಅಂತ ಸ್ವಾಮಿ ವಿವೇಕಾನಂದನವರು ಹೇಳ್ತಾರೆ.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.5.

ಸ್ನೇಹಿತರೆ, ನೀವು ಚಿನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:10:16 ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ.

ಸ್ನೇಹಿತರೆ, ಈ ಬೆಳಗಿನ ಶುಭ ವಾತಾವರಣದಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡುವಂಥ ದೈವ ಸ್ಮರಣೆಯೊಂದಿಗೆ ಭಕ್ತಿ ಸುಧೆಹರಿಸುವಂತಹ ಹಾಡುಗಳನ್ನು ಕೇಳುವಂಥ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಜೀವನದ ಓಟದಲ್ಲಿ ನಾವು ಕೆಲ ಕ್ಷಣಗಳು ನಮ್ಮನ್ನು ನಾವೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಆ ಕ್ಷಣಗಳಲ್ಲಿ ದೇವರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹೃದಯಕ್ಕೆ ಧೈರ್ಯ ಸಿಗುತ್ತೆ, ಹಾಗೆ ಬದುಕಿಗೆ ಹೊಸ ಭರವಸೆ ನೀಡುತ್ತೆ. ಇಂದಿನ ಈ ಪವಿತ್ರ ಕ್ಷಣಗಳಲ್ಲಿ ಭಕ್ತಿಯ ಸುವಾಸನೆ ಹರಡುವಂಥ ಸುಮಧುರವಾದಂಥ ಭಕ್ತಿ ಗೀತೆಗಳೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಈ ಒಂದು ಗಂಟೆಗಳ ಪಯಣದಲ್ಲಿ ದೇವರ ಮಹಿಮೆ, ಸಂತರ ಸಂದೇಶ, ಪ್ರೇರಣಾದಾಯಕ ಭಕ್ತಿಯ ವಿಚಾರಗಳು, ಹಾಗೆ ಮನಸ್ಸನ್ನು ಮುದಗೊಳಿಸುವಂಥ ಸುಮಧುರ ಗೀತೆಗಳು ನಿಮ್ಮ ಜೊತೆಯಾಗಲಿವೆ. ಹಾಗಾದರೆ ಎಲ್ಲ ಚಿಂತೆಗಳನ್ನು ಬದಿಗಿಟ್ಟು ಕ್ಷಣಕಾಲ ಭಕ್ತಿಯ ಸಾಗರದಲ್ಲಿ ಮಿಂದೇಳಿ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ಆರ್ ಜೆ ಪ್ರಿಯಾಂಕಾ ಸೋನಲ್.

ಹಾಡಿನೊಂದಿಗೆ ಪ್ರಾರಂಭವಾಗಿದೆ. ಹಾಗೆ ಸ್ನೇಹಿತರೆ, ನಾದಾಚನೆ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾಹಿತಿ ಕೂಡ ನಿಮಗಾಗಿ ಕಾಯ್ತಾ ಇದೆ. ದೇವಸ್ಥಾನಕ್ಕೆ ಹೋದಾಗ ನಾವೆಲ್ಲರೂ ಕೂಡ ಒಂದು ವಿಷಯಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತೀವಿ. ಅದು ದೇವರ ದರ್ಶನದ ನಂತರ ಸಿಗುವಂತಹ ಪ್ರಸಾದ. ಕೆಲವರಿಗೆ ಅದು ಒಂದು ಚಮಚ ಪಂಚಾಮೃತವಾಗಿರಬಹುದು, ಹಾಗೆ ಕೆಲವರಿಗೆ ಲಡ್ಡು, ಪುಳಿಯೋಗರೆ, ಚಕ್ಕಲಿ, ಪಾಯಸ, ಅಥವಾ ಅದು ತುಳಸಿ ದಳ. ಆದರೆ ಆ ಚಿಕ್ಕ ಪ್ರಸಾದದ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಸಂದೇಶ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಯೋಚನೆ ಮಾಡಿದ್ದೀವ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾದದ ಮಹತ್ವ, ಹಾಗೆ ಅದರ ಹಿಂದಿರುವಂತಹ ಭಾವನೆ, ಹಾಗೆ ನಮ್ಮ ಸಂಪ್ರದಾಯದಲ್ಲಿರುವಂತಹ ವಿವಿಧ ಪ್ರಸಾದಗಳು, ದೇವಾಲಯದ ವಿಶೇಷ ಪ್ರಸಾದಗಳು, ಆಧ್ಯಾತ್ಮಿಕ ಅರ್ಥವನ್ನು ತಿಳಿದುಕೊಳ್ತಾ ಹಾಗೆ ಭಕ್ತಿ ಸದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗೋಣ. ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ FM Rainbow 101.3.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಈಗಷ್ಟೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ

ಧ್ವನಿಯಲ್ಲಿ ಗುರು ರಾಯರನ್ನ ಸ್ಮರಿಸುವಂತಹ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ಪ್ರಸಾದದ ಬಗ್ಗೆ ಮಾತಾಡ್ತಾ ಇದ್ವಿ, ಪ್ರಸಾದದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಸಾದ ಅನ್ನುವಂಥ ಪದದ ಅರ್ಥವೇ ಒಂದು ರೀತಿಯ ದೈವಾನುಗ್ರಹ ಅಂತ. ದೇವರಿಗೆ ಅರ್ಪಿಸುವಂಥ ನೈವೇದ್ಯವು ದೇವರ ಕೃಪೆಯ ಸಂಕೇತವಾಗಿ ಭಕ್ತರಿಗೆ ಮರಳಿ ಬಂದಾಗ ಅದನ್ನು ನಾವು ಪ್ರಸಾದ ಅಂತ ಕರಿತೀವಿ. ಪ್ರಸಾದ ಕೇವಲ ಆಹಾರ ಮಾತ್ರವಲ್ಲ, ಅದು ದೇವರೊಂದಿಗೆ ನಮ್ಮನ್ನು ಜೋಡಿಸುವಂತಹ ಭಾವನೆ. ಮತ್ತಷ್ಟು ಪ್ರಸಾದದ ಬಗ್ಗೆ ಮಾಹಿತಿ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂಥ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುಧೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಇದೀಗ ಭಕ್ತಿ ಸುಧೆ ಹರಿಸುವಂತಹ ಸಿನಿಮಾ ಹಾಡುಗಳನ್ನು ಕೇಳುವಂತಹ ಸಮಯ ನಿಮಗಾಗಿ ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಗುರುವಾರ ಬಂತಮ್ಮ

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಹಾಗೆ ಪ್ರಸಾದದ ಮಹತ್ವದ ಬಗ್ಗೆಯೂ ಕೂಡ ಮಾತುಕತೆ ಮುಂದುವರಿತಾ ಇದೆ. ಸ್ನೇಹಿತರೆ, ನೈವೇದ್ಯ ಮತ್ತು ಪ್ರಸಾದದ ವ್ಯತ್ಯಾಸ ಏನು ಅಂತಂದರೆ, ಮೊದಲು ನಾವು ದೇವರಿಗೆ ಭಕ್ತಿಯಿಂದ ಅರ್ಪಣೆ ಮಾಡ್ತೀವಲ್ಲ, ಅರ್ಪಿಸ್ತೀವಲ್ಲ, ಅದು ನೈವೇದ್ಯ. ಅದೇ ನೈವೇದ್ಯವನ್ನು ಪೂಜೆಯ ನಂತರ ಭಕ್ತರಿಗೆ ಹಂಚಿದಾಗ ಅದು ಪ್ರಸಾದವಾಗುತ್ತೆ. ಇದು ನಮಗೆ ದೇವರಿಗೆ ಅರ್ಪಿಸಿದ ನಂತರವೇ ಸ್ವೀಕರಿಸುವ ವಿನಯವನ್ನು ಕಲಿಸಿಕೊಡುತ್ತೆ. ಪ್ರಸಾದವನ್ನು ಯಾಕೆ ಹಂಚಲಾಗುತ್ತೆ? ಪ್ರಸಾದವನ್ನು ಒಬ್ಬರೇ ತಿನ್ನೋಕ್ಕಾಗೋದಿಲ್ಲ ನೋಡಿ, ಎಲ್ರಿಗೂ ಕೂಡ ಹಂಚ್ತಾರೆ. ಇದು ಏನನ್ನು ಕಲಿಸುತ್ತೆ ಅಂದರೆ, ಸಮಾನತೆ, ಪ್ರೀತಿ, ಹಾಗೆ ಹಂಚಿಕೊಳ್ಳುವಂಥ ಮನೋಭಾವ, ಹಾಗೆ ಸಹೋದರತ್ವದ ಸಂದೇಶವನ್ನು ಈ ಪ್ರಸಾದ ನಮಗೆ ತಿಳಿಸುತ್ತೆ. ದೇವರ ಮುಂದೆ ಎಲ್ಲರೂ ಕೂಡ ಒಂದೇ ಎಂಬ ಸಂದೇಶವನ್ನು ಪ್ರಸಾದ ಸಾರುತ್ತೆ. ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಿವಾನಂದ ಹಳ್ಳೂರ್ ಹಾಗೂ ಗೌತಮಿ HS ದಾವಣಗೆರೆಯಿಂದ. ಹಾಗೆ ಶುಭ

ಶುಭಾಶಯಗಳು ಅಂತ ಶಿವಗಂಗಾ ಹೆಬ್ಬಾಳ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಶುಭೋದಯ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೆಸೇಜ್ ಮಾಡಿದ್ದಾರೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ ಬೆಳಗಿನ ಶುಭೋದಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ನಾಗರತ್ನ ರಾಜಾಜಿನಗರ ಅವರು. ಹಾಯ್ ಪ್ರಿಯಾಂಕಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನಗೆ ಪಂಚಾಮೃತ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೇಸರಿಬಾತ್ ಕೂಡ ಕೊಟ್ಟರು, ಇನ್ನೂ ಹೆಚ್ಚು ಖುಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ನಿಮಗಾಗಿ ಮತ್ತೊಂದು ಸುಮಧುರವಾದ ಗೀತೆ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಯಾವ ಹಾಡು? ಭಜರಂಗಿ ಚಿತ್ರದ ನಂದನಂದನ ಶ್ರೀ ಶ್ರೀಕೃಷ್ಣ. ಈ ಹಾಡಿಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆವಿದೆ. ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ.

ಸ್ನೇಹಿತರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ನಾವು ಸಾಗ್ತಾ ಇದ್ದೀವಿ. ಜೊತೆಗೆ ಪ್ರಸಾದದ ಮಹತ್ವದ ಬಗ್ಗೆ ಕೂಡ ಮಾತುಕತೆ ಮುಂದುವರಿತಾ ಇದೆ. ಹಾಗೆ ನಾಗರತ್ನ ಅವರು ಹೇಳ್ತಾ ಇದ್ರು, ಪಂಚಾಮೃತ ಅಂದರೆ ನನಗೆ ತುಂಬ ಇಷ್ಟ ಅಂತ. ಹೌದು, ಐದರ ಸಂಗಮವೇ ನಾವು ಪಂಚಾಮೃತ ಅಂತ ಕರಿತೀವಿ. ಅಂದರೆ ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆ. ಅಂದರೆ ಹಾಲು ಅಂದರೆ ಶುದ್ಧತೆ, ಮೊಸರು ಆರೋಗ್ಯಕ್ಕೆ ಒಳ್ಳೆಯದು, ತುಪ್ಪ ಸಮೃದ್ಧಿಯನ್ನು ಕೊಡುತ್ತೆ, ಜೇನು ಸಿಹಿ ಮಾತನಾಡೋದನ್ನು ಕಲಿಸುತ್ತೆ, ಸಕ್ಕರೆ ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ಈ ಪಂಚಾಮೃತ ವಿಶಿಷ್ಟ ಅಂತ ಅನಿಸಿಕೊಳ್ಳುತ್ತೆ. ಜೊತೆಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷ ಪ್ರಸಾದಗಳನ್ನು ಕೊಡಲಾಗುತ್ತೆ. ಅದು ಹೇಗಪ್ಪ ಅಂದರೆ, ತಿರುಪತಿಯಲ್ಲಿ ಲಡ್ಡು ಪ್ರಸಾದವನ್ನು ಕೊಡ್ತಾರೆ, ಉಡುಪಿಯಲ್ಲಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಅನ್ನಪ್ರಸಾದ, ಹಾಗೆ ಧರ್ಮಸ್ಥಳದಲ್ಲಿ ನಿತ್ಯ ದಾಸೋಹ ಇರುತ್ತೆ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಕಷಾಯ ಹಾಗೆ ಅನ್ನಪ್ರಸಾದ ಸಿಗುತ್ತೆ, ಸಿಗಂದೂರಿನಲ್ಲೂ ಕೂಡ ಅನ್ನಸಂತರ್ಪಣೆ, ಹಾಗೆ ಮಂತ್ರಾಲಯದಲ್ಲೂ ಕೂಡ ಅನ್ನಸಂತರ್ಪಣೆ, ಇಸ್ಕಾನ್ ದೇವಾಲಯದಲ್ಲಿ ಕೃಷ್ಣ ಪ್ರಸಾದ. ಹೀಗೆ ಪ್ರತಿಯೊಂದು ಪ್ರಸಾದದ ಹಿಂದೆ ಭಕ್ತಿ ಮತ್ತು ಸೇವೆಯ ಸಂದೇಶ ಅಡಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು ಏನು ಅಂದರೆ, ಸ್ನೇಹಿತರೆ, ಅನ್ನದಾನ ಹಾಗೆ ಪ್ರಸಾದ ಅಂತಂದರೆ, ನಮ್ಮ ಶಾಸ್ತ್ರಗಳಲ್ಲಿ ಅನ್ನದಾನವನ್ನು ಶ್ರೇಷ್ಠ ದಾನ ಅಂತ ಕರಿತೀವಿ. ಪ್ರಸಾದದ ರೂಪದಲ್ಲಿ ಅನ್ನವನ್ನು ನೀಡೋದು ಹಸಿವು ನೀಗಿಸೋದು ಅಷ್ಟೇ ಅಲ್ಲ, ಪ್ರೀತಿ ಮತ್ತು ಸೇವೆಯ ಭಾವನೆಯನ್ನು ಹಂಚುತ್ತೆ. ಹಾಗಾಗಿ ಈ ಪ್ರಸಾದಗಳು ನಮಗೆ ಏನನ್ನು ಕಲಿಸ್ಕೊಡುತ್ತೆ ಅಂತಂದರೆ, ಕೃತಜ್ಞತೆಯನ್ನು ಕಲಿಸ್ಕೊಡುತ್ತೆ, ಹಾಗೆ ವಿನಯವನ್ನು ಕಲಿಸ್ಕೊಡುತ್ತೆ, ಹಾಗೆ ಹಂಚಿಕೊಳ್ಳುವಂತಹ ಗುಣವನ್ನು ಕಲಿಸುತ್ತೆ, ಸಮಾನತೆ, ಸೇವಾಭಾವ, ಹಾಗೆ ದೈವಭಕ್ತಿ, ತೃಪ್ತಿ. ಈ ಪ್ರಸಾದ ಎಲ್ಲ ಮೌಲ್ಯಗಳನ್ನು ನಮಗೆ ಕಲಿಸ್ಕೊಡುತ್ತೆ. ಸ್ನೇಹಿತರೆ, ಪ್ರಸಾದವನ್ನು ಅದರ ಪ್ರಮಾಣದಿಂದ ಅಳೆಯೋದಕ್ಕೆ ಹೋಗಬೇಡಿ. ಅದರ ಹಿಂದೆ ಇರುವಂತಹ ಭಕ್ತಿ, ಪ್ರೀತಿ, ಹಾಗೆ ದೇವರ ಕೃಪೆಯನ್ನು ಅರಿತು ಅದನ್ನು ಸ್ವೀಕರಿಸಿ ಮುಂದಿನ ಬಾರಿ ದೇವಾಲಯಕ್ಕೆ ನೀವು ಹೋದಾಗ ಪ್ರಸಾದವನ್ನು ಕೈಯಲ್ಲಿ ಮಾತ್ರವಲ್ಲ, ನಿಮ್ಮ ಹೃದಯದಲ್ಲೂ ಕೂಡ ಅದನ್ನು ಸ್ವೀಕರಿಸಿ. ಪ್ರಸಾದ ಹೊಟ್ಟೆಯನ್ನು ತುಂಬಿಸೋದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನು ತುಂಬಿಸುತ್ತೆ. ದೇವರ ಅನುಗ್ರಹ ಹಂಚುವಂತಹ ಸುಂದರ ಮಾಧ್ಯಮವೇ ಈ ಪ್ರಸಾದ ಅಂತ ಹೇಳ್ತಾ, ಈ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇರುವಂತಹ ನಾದಾರ್ಚನೆ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ದೇವರ ಕೃಪೆ ಸದಾ ಲಭಿಸಲಿ ಅಂತ ಹೇಳ್ತಾ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನ. ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14ರಂದು. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ರು ನ. ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನ. ಕಸ್ತೂರಿ ಅವರ ಧ್ವನಿಯನ್ನು.
1: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು, ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. ಐದು ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು. ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ. ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು ಐದು ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದಿಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಲಿ ಕಟ್ಟು ಅಂತ ಹೇಳುವ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ? ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ರಿಂದ ಕೋಪ ಬಂತೆ? ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರದು. ಕೈಗೆ ಕೆಸರಾದ್ರೇನೆ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಯಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ಧರೇ ಆತ್ಮನ ಆತ್ಮಾನ. ಅತ್ತೆ ಹೊಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಹೊಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನು ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ತಿಳಿಯ ಮುಳುಗಿದವನಿಗೆ ಚಳಿ ಏನು ಶೀತ ಏನು? ಎಷ್ಟೋ ಇಷ್ಟಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಈ ಗಾದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
0: ಇವತ್ತಿನ ಕನ್ನಡ ರತ್ನ
2: ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವಿವಾಸರೆ ಇತ್ಯುಕ್ತೆ ಆಗಸ್ಟ್ ಮಾಸಸ್ಯ ದ್ವಿತೀಯ ದಿನಾಂಕೆ ಮಾದಕ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪಾಭಿಯಾನಸ್ಯ ಶುಭಾರಂಭೋ ವಿಧಾಸ್ಯತಿ. ವಸ್ತುತಸ್ತು ಏತತ್ ಮಾದಕ ಪದಾರ್ಥಾನ್ ವಿರುದ್ಧ ಶತ ಸಪ್ತಾಹಾತ್ಮಕ ರಾಷ್ಟ್ರವ್ಯಾಪಿ ಜನಸಹಭಾಗಿತಾಂದೋಲನಂ ವರ್ತತೆ. ಎತಸ್ಯಾಭಿಯಾನಸ್ಯ ನೇತೃತ್ವಂ ಮೈ ಭಾರತ ಮಂಚ ಕರಿಷ್ಯತಿ. ಯಶ್ಚ ಯೂನಾಂ ನೇತೃತ್ವ ಕ್ಷಮತಾಯಾಃ ಅಥ ಚ ಸಾಮಾಜಿಕ ಸಹಭಾಗಿತಾಯಾಃ ಸಂವರ್ಧನಾಯ ಕಾರ್ಯಂ ಕರೋತಿ. ಅಸ್ಯ ಪದಕ್ಷೇಪಸ್ಯ ಉದ್ದೇಶ್ಯಂ ಜಾಗರೂಕತಾಯಾಃ ಸಾಮಾಜಿಕ ಸಹಭಾಗಿತಾಯಾಃ ಸತತ ಜನಸಹಯೋಗಸ್ಯ ಚ ಮಾಧ್ಯಮೇನ ಯೂನಾಂ ಸಂಘಟನಂ ಕೃತ್ವಾ ಮಾದಕ ಮುಕ್ತ ಭಾರತಸ್ಯ ನಿರ್ಮಾಣಂ ಇತ್ಯಸ್ತಿ. ಲೋಕಸಭಾಯಾಂ ಲೋಕಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಃ ಪಾರಿತಃ. ಅಸ್ಯೋದ್ದೇಶ್ಯಂ ತಾವತ್ ಪರೀಕ್ಷಾ ಪ್ರಕರಣೇಷು ವಂಚನಾಯಾಃ ನಿರೋಧಾಯ ಕಠೋರ ದಂಡವಿಧಾನಂ ಸಹೈವ ದ್ರುತಗತಿ ನ್ಯಾಯಾಲಯಾನಾಂ ಸ್ಥಾಪನಂ ಇತ್ಯಸ್ತಿ. ಅನೇನ ಲೋಕಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮೇ ಚತುರ್ವಿಂಶತ್ಯಧಿಕ ದ್ವಿಸಹಸ್ರತಮೇ ಸಂಶೋಧನಂ ವಿಧೀಯತೆ. ಅಸ್ಮಿನ್ ವಿಧೇಯಕೇ ದಶವರ್ಷಾತ್ಮಕಃ ಕಾರಾವಾಸಃ ದಶಕೋಟಿ ರೂಪ್ಯಕಾಣಾಂ ದಂಡಃ ಸಹೈವ ಸಿದ್ಧಾಪರಾಧಿನಾಂ ಸಂಪತ್ತೇಃ ಅಧಿಗ್ರಹಣಂ ಇತ್ಯಾದೀನಿ ಪ್ರಾವಧಾನಾನಿ ಸಂತಿ. ವಿಧೇಯಕಾನುಸಾರಂ ಪ್ರತ್ಯೇಕಂ ರಾಜ್ಯಂ ಅಥ ಚ ಕೇಂದ್ರಶಾಸಿತ ಪ್ರದೇಶಃ ದೈನಂದಿನ ವಾದಶ್ರವಣಾಯ ವಿಶೇಷ ದ್ರುತಗತಿ ನ್ಯಾಯಾಲಯಾನಾಂ ಸ್ಥಾಪನಂ ಕರಿಷ್ಯತಿ. ಚರ್ಚಾಯಾಃ ಉತ್ತರಂ ಪ್ರದದನ್ ಕಾರ್ಮಿಕ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹಃ ನ್ಯಗಾದೀತ್ ಯತ್ ನಿಯಮಸ್ಯ ಸುದೃಢೀಕರಣಾಯ ಸಹೈವ ಪತ್ರಗೋಪ್ಯತಾಭಂಗ ಪ್ರಕರಣೇಷು ಶೀಘ್ರ ನ್ಯಾಯಾರ್ಥಂ ಏತತ್ ಸಂಶೋಧನಂ ಆನೀತಂ.
3: सरकार की प्रतिबद्धता का आप इसी बात से अनुमान लगा सकते हैं कि इसी विधेयक के लाने के साथ ही साथ हमारे लॉ मिनिस्टर्स की ओर से भी एक प्रस्ताव जारी कर दिया गया. स्पेशल फास्ट ट्रैक कोर्ट्स है, इनको स्थापित करने का भी क्रम प्रारंभ किया जाए. उसमें दिल्ली, मुंबई, कोलकाता, मध्य प्रदेश, बिहार, उत्तराखंड में पहले ही इन्होंने गठित कर दिया है और आने वाले दिनों में बाकी स्थानों पर.
2: ರಾಜ್ಯಸಭಾಯಾಂ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮಸ್ಯ ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ಸಂಶೋಧನ ವಿಧೇಯಕಂ ಪಾರಿತಂ. ಏತತ್ ವಿಧೇಯಕಂ ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ಅಧಿನಿಯಮೇ ಏಕಸಪ್ತತ್ಯಧಿಕ ಏಕೋನವಿಂಶತಿತಮೇ ಸಂಶೋಧನಂ ಕರೋತಿ. ಅಸ್ಯ ವಿಧೇಯಕಸ್ಯೋದ್ದೇಶ್ಯಂ ವಂದೇ ಮಾತರಂ ಇತ್ಯಸ್ಮೈ ರಾಷ್ಟ್ರಗೀತಾಯ ಅಪಿ ರಾಷ್ಟ್ರಗಾನೇನ ಸಮಂ ವೈಧಾನಿಕ ಸುರಕ್ಷಾ ಪ್ರಧಾನಂ ಇತ್ಯಸ್ತಿ. ಎತಾದೃಶೇಷು ಅಪರಾಧೇಷು ತ್ರಿವರ್ಷಾತ್ಮಕ ಕಾರಾವಾಸಃ ದ್ರವ್ಯದಂಡಃ ಉತವಾ ಉಭಯಮಪಿ ಭವಿತುಮರ್ಹತಃ. ಉತ್ತರ ಪ್ರದಾನ ಕಾಲೇ ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಪ್ರಾವೋಚತ್ ಯತ್ ಏತತ್ ಸಂಶೋಧನಂ ಭಾರತಸ್ಯ ಆತ್ಮನೆ ರಾಷ್ಟ್ರೀಯ ಚೇತನಾಯೈ ಸಾಂಸ್ಕೃತಿಕ ನ್ಯಾಸಾಯ ಸಹೈವ ಸ್ವತಂತ್ರತಾ ಸಂಗ್ರಾಮಸ್ಯ ಆದರ್ಶೇಭ್ಯಶ್ಚ ಸಾಮೂಹಿಕ ಪ್ರತಿಬದ್ಧತಾಂ ದರ್ಶಯತಿ.
4: राष्ट्रीय गीत अपमान पर इस विधेयक के माध्यम से दंडनीय प्रावधान करने का विचार हुआ है. वर्तमान संशोधन का उद्देश्य राष्ट्र गीत वंदे मातरम के जानबूझकर किए गए अपमान को भी उसी प्रकार के दंडनीय बनाया जाए जैसा कि वर्तमान कानून में है. हर भारतवासी के राष्ट्र प्रेम का

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: पीएम जय अब गरीबों की जय बन गई है.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಗೆ
5: ಸಮಯ ಸರಿಯಾಗಿ 7:05 ಕೇಳಲಿದ್ದೀರಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ಧ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಈಗ ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಬಾರಿ ವರುಣನ ಕೃಪೆ ಇಲ್ಲದಿರುವುದರಿಂದ ಈ ಆದೇಶವನ್ನು ಪ್ರಶ್ನಿಸುವ ಕುರಿತು ಸಚಿವ ರಾಮಲಿಂಗಾರೆಡ್ಡಿ, ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮೇಲ್ಮನವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಬೆಂಗಳೂರಿಗೆ ಮರಳಿದ ನಂತರ ವಿರೋಧ ಪಕ್ಷದ ನಾಯಕರ ಜೊತೆಯೂ ಈ ಬಗ್ಗೆ ಚರ್ಚಿಸಲಾಗುವುದು, ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಭೇಟಿ ನೀಡಿ ಅವಲೋಕಿಸಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಅವರಿಗೂ ವಾಸ್ತವ ಪರಿಸ್ಥಿತಿಯ ಅನುಭವ ಆಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ನಿರ್ಧಾರದಿಂದ ರಾಜ್ಯದ ಜನತೆ ಹಾಗೂ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಲು ರಾಜಕೀಯ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲ ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಎಂದರು. ರಾಜ್ಯದಲ್ಲಿ ಈಗ ಕೃಷಿ ಚಟುವಟಿಕೆಗಳಿಗೂ ನೀರಿಲ್ಲ, ಜನಸಾಮಾನ್ಯರಿಗೆ ಕುಡಿಯಲು ನೀರಿಲ್ಲದಂತಹ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ಮಂಡಳಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಬಿಡುವಂತೆ ಆದೇಶಿಸಿರುವುದು ಸರಿಯಾದ ನಿರ್ಧಾರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರತಿಭಟನೆ ತೀವ್ರಗೊಳಿಸಿವೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸರ್ಕಾರ ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಾಮೂಹಿಕ ನಾಯಕತ್ವದ ರೈತ ಸಂಘಟನೆ ಚಾಮರಾಜನಗರ ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ವಿರುದ್ಧ ಆಕ್ರೋಶ ಹೊರಹಾಕಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದರು. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮೈಸೂರು ಬೆಂಗಳೂರಿನಲ್ಲಿಯೂ ಪ್ರತಿಭಟನೆಗಳು ನಡೆಯುತ್ತಿವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಎದುರಾಗುವ ಮುನ್ಸೂಚನೆ ಇರುವುದರಿಂದ ಆಗಸ್ಟ್ ಅಂತ್ಯದವರೆಗೆ ಮಳೆ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಾಗುವುದು ಎಂದರು. ಬರಪೀಡಿತ ಪ್ರದೇಶಗಳನ್ನು ಅಧಿಕೃತವಾಗಿ ಘೋಷಿಸಲು ಕೇಂದ್ರ ಸರ್ಕಾರ ಕೆಲವು ಕಠಿಣ ನಿಯಮ ಹಾಗೂ ಮಾನದಂಡಗಳನ್ನು ವಿಧಿಸಿದೆ. ಈ ಮಾನದಂಡಗಳನ್ನು ಸ್ವಲ್ಪ ಸಡಿಲಗೊಳಿಸುವಂತೆ ಕೇಂದ್ರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದು ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ನಾಶವಾಗಿದ್ದರೂ ಸರ್ಕಾರ ಬರ ಘೋಷಣೆ ಮಾಡದೆ ಜನರ ಜೀವದ ಜೊತೆ ಆಟವಾಡುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ಕೊಳ್ಳದ ಹಾರಂಗಿ ಜಲಾಶಯದಿಂದ ಕಳೆದ ಒಂದು ತಿಂಗಳಿನಿಂದ ಕದ್ದು ಮುಚ್ಚಿ ನೀರು ಹರಿಸಲಾಗುತ್ತಿದೆ. ಇದರಿಂದ ಬೆಂಗಳೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಎದುರಾಗಲಿದೆ. ತಕ್ಷಣವೇ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸದಿದ್ದರೆ ಮುಂಬರುವ ಶಾಸನಸಭೆಯ ಅಧಿವೇಶನ ನಡೆಯಲು ಬಿಡುವುದಿಲ್ಲ ಎಂದು ಆರ್ ಅಶೋಕ್ ಎಚ್ಚರಿಕೆ ನೀಡಿದರು. ರಾಜ್ಯದ ಚಿತ್ರದುರ್ಗ ಹಾಗೂ ಹಾಸನ ಜಿಲ್ಲೆಗಳಲ್ಲಿನ ಬರ ಪರಿಸ್ಥಿತಿ ಅವಲೋಕಿಸಲು ಬಿಜೆಪಿ ಅಧ್ಯಯನ ತಂಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಜಿಲ್ಲೆಗಳಲ್ಲಿ ಕಳೆದ 2 ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಸೂರ್ಯಕಾಂತಿ ಬೆಳೆಹಾನಿ ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಬಿಜೆಪಿ ಬರ ಅಧ್ಯಯನದ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ. ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರ ಅಧ್ಯಯನ ನಡೆಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದುವರೆಗೆ ಒಟ್ಟು 16,27,661 ಗಣತಿ ನಮೂನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 774,971 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡ 85.83% ಪ್ರಗತಿಯಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 16,21,961 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 12,79,344 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಶೇಕಡ 78.88% ಗಣಕೀಕರಣ ಕೊಂಡು ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದುವರೆಗೆ 40,21,039 ಗಣತಿ ನಮೂನೆ ವಿತರಿಸಲಾಗಿದ್ದು 19,68,056 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ನಿನ್ನೆ ಗುರುಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿ ಬದುಕು ರೂಪಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲಾಯಿತು. ವ್ಯಾಸಪೂರ್ಣಿಮೆ ಎಂದೂ ಕರೆಯಲ್ಪಡುವ ಈ ಹಬ್ಬದ ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಕೃತಜ್ಞತೆ ಸಲ್ಲಿಸಲಾಯಿತು. ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನೆ ಹೆಚ್ಚಿಸಿ ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಸುತ್ತಿರುವ ಕರ್ನಾಟಕ ವಿದ್ಯುತ್ ನಿಗಮ KPCL ಅದಕ್ಕೆ ಅಗತ್ಯ ಕಲ್ಲಿದ್ದಲು ಸಂಗ್ರಹಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇದಕ್ಕೆ ಪೂರಕವಾಗಿ KPCL ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ನಿಗಮದ ಹಿರಿಯ ಅಧಿಕಾರಿಗಳು ಮಹಾರಾಷ್ಟ

ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ ಫೀಲ್ಡ್ ಬ್ಯಾರಂಜ್ ಕ್ಯಾಪ್ಟಿವ್ ಕಲ್ಲಿದ್ದಲು ಗಣಿಗಳಿಗೆ ಭೇಟಿ ನೀಡಿದ್ದು, ಕೆಪಿಸಿಎಲ್ ವತಿಯಿಂದ ನಿರ್ವಹಿಸಲಾಗುತ್ತಿರುವ ಆರ್ಟಿಪಿಎಸ್ಗೆ ಹೆಚ್ಚುವರಿ ಕಲ್ಲಿದ್ದಲು ರೇಖೆಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಮ್ಮತಿಸಿರುವ ಡಬ್ಲ್ಯೂಸಿಎಲ್ ಅಧಿಕಾರಿಗಳು ಪ್ರಸ್ತುತ ಪ್ರತಿದಿನ ನೀಡುತ್ತಿರುವ ಕಲ್ಲಿದ್ದಲು ಜತೆಗೆ ಪ್ರತಿನಿತ್ಯ 4,000 ಮೆಟ್ರಿಕ್ ಟನ್ ಹೆಚ್ಚುವರಿ ಕಲ್ಲಿದ್ದಲು ಒದಗಿಸಲು ಸಮ್ಮತಿಸಿದ್ದಾರೆ ಎಂದು ಕೆಪಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ವಿರುದ್ದ ಮೇಲ್ಮನವಿಗೆ ತೀರ್ಮಾನ, ಮುಖ್ಯಮಂತ್ರಿ ಹೇಳಿಕೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದನ್ವಯ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಆಗ್ರಹಿಸಿ ರೈತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದ ಪರಪರಿಸ್ಥಿತಿ ಕುರಿತು ಆಗಸ್ಟ್ ಅಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಬರ ಘೋಷಣೆ ಮಾಡದೆ ಸರ್ಕಾರ ಜನರ ಜೀವದ ಜೊತೆ ಆಟವಾಡುತ್ತಿದೆ, ವಿಪಕ್ಷ ನಾಯಕರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಸ್ನೇಹಿತರೆ, ನೀವು ಚುನ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ಟುಡಿಯೋ ಸಮಯ ಸರಿಯಾಗಿ 7:16:52. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ.

ನಿಮ್ಮ ಮನದ ತಂತಿಯನ್ನ ಮೃದುವಾಗಿ ಸ್ಪರ್ಶಿಸಿ ನಿಮ್ಮ ಹೃದಯದ ಒಳಕಿವಿಗೂ ಕೇಳಿಸುವಂತಹ ನಿಮ್ಮ ಪ್ರೀತಿಯ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಿಳಿಸ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಆರ್ಜಿ ಪ್ರಿಯಾಂಕಾ ಸೋನಲ್. ಈ ಗುಡ್ ಟೈಮಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು. ಕೇಳಿ ಆನಂದಿಸಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಸುಮಧುರವಾದಂಥ ಭಾವಗೀತೆಯನ್ನು ಕೇಳಿದ್ರಿ. ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಭಾವಗೀತೆ ಇದಾಗಿತ್ತು. ಮನಸ್ಸಿನ ಭಾವನೆಗಳಿಗೆ ಮಾತುಗಳು ಸಾಕಾಗದಂತಹ ಕ್ಷಣಗಳು ಕೂಡ ಇರುತ್ತೆ. ಅಂತಹ ಕ್ಷಣಗಳಲ್ಲಿ ಕವಿತೆಗಳು ಹುಟ್ಟಿಕೊಳ್ಳುತ್ತಂತೆ. ಬದುಕಿನ ಗದ್ದಲದ ಮಧ್ಯೆ ಮನಸ್ಸನ್ನು ಮೃದುವಾಗಿಸುವಂತಹ ಶಕ್ತಿ ಇದೆ ಅಂತ ಅಂದರೆ ಅದು ಕಾವ್ಯಕ್ಕೆ ಅಂತಲೇ ಹೇಳ್ಬೋದು. ಕನ್ನಡ ಸಾಹಿತ್ಯದಲ್ಲಿ ಪ್ರೀತಿಯನ್ನು ಅನೇಕ ಕವಿಗಳು ಹಾಡಿದ್ದಾರೆ. ಆದರೆ ದಾಂಪತ್ಯದ ಪ್ರೀತಿಯನ್ನು, ಹಾಗೆ ಮನೆಯ ಸಣ್ಣ ಕ್ಷಣಗಳನ್ನು, ಮಮತೆ ಆಗಿರ್ಬೋದು, ವಿಶ್ವಾಸವಾಗಿರ್ಬೋದು, ಹಾಗೆ ಗಂಡ ಹೆಂಡತಿಯ ನಡುವೆ ಮೂಡುವಂಥ ಮುಜುಗರ, ಆತ್ಮೀಯತೆಯನ್ನು ಅಷ್ಟೊಂದು ಸಹಜವಾಗಿ ಸುಂದರವಾಗಿ ಕಾವ್ಯದಲ್ಲಿ ಹಿಡಿದಿಟ್ಟ ಕವಿ ಅಂತ ಹೇಳಿದರೆ ಅದು ಕೆಎಸ್ ನರಸಿಂಹಸ್ವಾಮಿ. ಸ್ನೇಹಿತರೆ, ಮಾತು ಮಾಹಿತಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ. ಇದೀಗ ಮತ್ತೊಂದು ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿ ಮೂಡಿಬಂದಿರುವಂತಹ ಹಾಡು ನಿಮಗಾಗಿ ಕೇಳಿ ಕೇಳ್ತಾ ಇರಿ. ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ಚಿನ್ಮಯಿ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ ಸುಮಧುರವಾದಂಥ ಭಾವಗೀತೆಯನ್ನು ಕೇಳಿದ್ರಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯ ಹಾಡು ಇದಾಗಿತ್ತು. ಸ್ನೇಹಿತರೆ, ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಗಳಲ್ಲಿ ಪ್ರಕೃತಿ ಕೇವಲ ಹಿನ್ನೆಲೆಯಲ್ಲ, ಪ್ರಕೃತಿ ಅಂದ್ರೇ ಒಂದು ರೀತಿಯ ಪ್ರೀತಿ. ಮಲ್ಲಿಗೆ ಹೂವು, ತಂಗಾಳಿ, ಮಳೆ, ಚಂದ್ರ, ಬೆಳಕಿನ ಹೊತ್ತು, ಇವೆಲ್ಲವೂ ಕೂಡ ಪ್ರೀತಿಯ ಭಾವನೆಗಳಿಗೆ ರೂಪಕಗಳಾಗಿ ಕೆ ಎಸ್

0: ನರಸಿಂಹಸ್ವಾಮಿಯವರ ಕವಿತೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಮಲ್ಲಿಗೆಯ ಪರಿಮಳದಂತೆ ಪ್ರೀತಿಯು ಸೌಮ್ಯವಾಗಿರಬೇಕು ಅನ್ನುವಂಥ ಭಾವನೆ ಅವರ ಕಾವ್ಯಗಳಲ್ಲಿ ಸಹಜವಾಗಿ ಹರಿದು ಬರುತ್ತೆ. ಸ್ನೇಹಿತರೆ, ಭಾವಯಾನ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಸ್ನೇಹಿತರೆ, ಇದೀಗ ದೆಹಲಿಯಿಂದ ಪ್ರಸಾರವಾಗುವ ಡೈಲಿ ಹೈಲೈಟ್ಸ್ ಕಾಮನ್ವೆಲ್ತ್ ಗೇಮ್ಸ್ 2026 ದಿನವಿಡೀ ನಡೆದಂತಹ ರೋಚಕ ಸ್ಪರ್ಧೆಗಳು, ಪದಕಗಳ ಸಂಭ್ರಮ, ಭಾರತದ ಸಾಧನೆ ಹಾಗೆ ಇತರ ಪ್ರಮುಖ ಕ್ಷಣಗಳ ಸಂಕ್ಷಿಪ್ತ ಚಿತ್ರಣ.
3: ನೇಕೆ ಕಾಮ್ ಕಾ ವಜನ್ ಭೀ ಉನ್ಹೊನೆ ಹೀ ಉಠಾ ರಖಾ ಥಾ. ಹಾಲಾಂಕಿ ಪಿಛಲೆ ಬರ್ಮಿಂಗಮ್ ಖೇಲೋ ಕೆ 3 ಸ್ವರ್ಣ ಸಹಿತ 10 ಪದಕೋ ಕಿ ಬರಾಬರಿ ತೋ ಇಸ್ ಬಾರ್ ನಹೀ ಹೋ ಪಾಯೇಗಿ. ಲೇಕಿನ್ ಅಬ್ ಪದಕೋ ಕಿ ಜಿಮ್ಮೇದಾರಿ ಮುಕ್ಕೇಬಾಜೋ ನೇ ಉಠಾ ಲೀ ಹೈ. ಏಕ್ ನಯಾ ಇತಿಹಾಸ್ ಲಿಖನೇ ಜಾ ರಹೇ ಹೈ. ಅಥ್ಲೆಟಿಕ್ಸ್ ಮೇ ಟ್ರ್ಯಾಕ್ ಔರ್ ಫೀಲ್ಡ್ ದೋನೋ ಮೇ ಹೀ ಅಬ್ ಭಾರತೀಯ ಮಜಬೂತ್ ದಾವೇದಾರಿ ಠೋಕನೆ ಮೇ ಸಕ್ಷಮ ದಿಖ ರಹೇ ಹೈ. ತೋ ತೈರಾಕಿ ಔರ್ ಬೋಲ್ಸ್ ಮೇ ಭೀ ಅಂತಾರಾಷ್ಟ್ರೀಯ ಸ್ತರ ಪರ್ ಪಹಚಾನ್ ಬನಾನೆ ಕಿ ಕೋಶಿಶೇ ಜಾರಿ ಹೈ. ಔರ್ ಪ್ಯಾರಾ ಖಿಲಾಡಿಯೋ ಕೆ ಜಜ್ಬೆ ಕೋ ತೋ ಸಲಾಮ್ ಹೈ ಹಮೇಶಾ ಹೀ. ರಾಷ್ಟ್ರಮಂಡಲ್ ಖೇಲ್ ಗ್ಲಾಸ್ಗೋ 2026 ಕಾ 7ವಾ ದಿನ ಔರ್ ಸಾರೆ ವಿವರಣ ಕೆ ಸಾಥ್ ಉಪಸ್ಥಿತ ಹೈ ಹಮ್. ಭಾರತ ಕೆ ಬೆಸ್ಟ್ ಲಾಂಗ್ ಜಂಪರ್ ಶ್ರೀಶಂಕರ್ ಮುರಳಿ ಕಿ ಕಹಾನಿ ಸಾಹಸ, ಸಂಕಲ್ಪ ಔರ್ ಇಚ್ಛಾ ಶಕ್ತಿ ಕಿ ಏಕ್ ಮಿಸಾಲ್ ಹೈ. 1.5 ಸಾಲ ಪಹಲೆ ಜಿಸ್ಕಾ ಕರಿಯರ್ ಖತ್ಮ ಹೋನೆ ಕೆ ಕಗಾರ್ ಪೆ ಥಾ, ವೋ 74 ದೇಶೋ ಕೆ ಖೇಲ್ ಮೇಲೆ ಮೇ ಅಪ್ನಿ ಸ್ಪರ್ಧಾ ಮೇ ಭಾರತ್ ಕೆ ಲಿಯೆ ಅಪ್ನಾ ಲಗಾತಾರ್ ದೂಸರಾ ರಜತ ಪದಕ್ ಲೇ ಆಯಾ. 8.09 ಮೀಟರ್ ಕಿ ಕೂದ ಕೆ ಸಾಥ್ ಅಪ್ನೆ ದೂಸರೆ ಪ್ರಯಾಸ ಮೇ ಹೀ ಉನ್ಹೊನೆ ಯೇ ದೂರಿ ನಾಪಿ. ಇಸ್ಕೆ ಬಾದ್ ಕೆ 2 ಪ್ರಯಾಸ ಫೌಲ್ ಹೋ ಗಯೆ ಔರ್ ಅಂತಿಮ ಪ್ರಯಾಸ ಮೇ ಸ್ವರ್ಣ ಪದಕ್ ಪಾನೆ ಕೆ ಲಿಯೆ ಉನ್ಹೇ ಕಮ್ ಸೆ ಕಮ್ 8.15 ಮೀಟರ್ ಕಿ ದೂರಿ ಪಾರ್ ಕರ್ನಿ ಥಿ. ಲೇಕಿನ್ ಉಸೆ ವೋ ನಹೀ ಕರ್ ಸಕೆ. ಅಪ್ನಿ ದೌಡ್ ಸೆ ಪಹಲೆ ಅಪ್ನೆ ಖಾಸ್ ಅಂದಾಜ್ ಮೇ ಖುದ್ ಮೇ ಜೋಶ್ ಭರ್ನೆ ಕೆ ಲಿಯೆ ಉನ್ಹೊನೆ ಸಮರ್ಥಕೋ ಕೋ ಇಶಾರಾ ಕಿಯಾ ತಾಲಿ ಬಜಾನೆ ಕಾ ಔರ್ ಕೂದ ಕಿ ಶುರುವಾತ್ ಕಿ. ಕೆಎಲ್ ಕೆ ಶ್ರೀಶಂಕರ್ ಕೆ ಪಿತಾ ಎಸ್ ಮುರಳಿ ರಾಷ್ಟ್ರೀಯ ಖಿಲಾಡಿ ಭೀ ರಹೇ ಹೈ ಔರ್ ಉನ್ಕೆ ಕೋಚ್ ಹೈ. ಉನ್ಕಿ ಹರ್ ಚೀಜ್ ಕಾ ವೋ ಪೂರೆ ಸಮರ್ಪಣ ಕೆ ಸಾಥ್ ಧ್ಯಾನ್ ರಖತೆ ಹೈ.
4: ಆಕ್ಚುಲಿ ಆಲ್ವೇಸ್ ಐ ಆಮ್ ಅ ಕೋಚ್ ಅಂಡ್ ಫಾದರ್. ವಿ ಟಾಕ್ ಅಬೌಟ್ ಸ್ಪೋರ್ಟ್ಸ್ ಓನ್ಲಿ ವೆನೆವರ್ ವಿ ಮೀಟ್ ಅಂಡ್ ಆಲ್ವೇಸ್ ವಿ ಪ್ಲಾನ್ ಮೀಟ್.
3: ಹರಿಯಾಣಾ ಮೇ ಜನ್ಮಿ ಮನ್ಪ್ರೀತ್ ಕೌರ್ ಕಾ ಖೇಲ್ ಜೀವನ್ ಉತಾರ್ ಚಹಾವ್ ಸೆ ಭರಾ ರಹಾ ಹೈ. 5 ಸಾಲ ತಕ್ ಪ್ರತಿಬಂಧ ಝೇಲ್ನೆ ಕೆ ಬಾದ್ ವೋ ಸಮ್ಮಾನ ವಾಪಸ್ ಕಮಾನೆ ಕೆ ಲಿಯೆ ಕೃತ ಸಂಕಲ್ಪ ಹೋಕರ್ ಫೀಲ್ಡ್ ಮೇ ಆಯಿ ಔರ್ ಬಹುತ್ ಕುಚ್ ಹಾಸಿಲ್ ಕರ್ ಲಿಯಾ. ಗ್ಲಾಸ್ಗೋ ಮೇ ಭೀ ದೇಶ್ ಕೆ ಲಿಯೆ ಮೆಡಲ್ ಪಾನೆ ಕೆ ಬಿಲ್ಕುಲ್ ಕರೀಬ್ ತಕ್ ಪಹುಂಚ್ ಗಯೀ. 5ವೇ ಪ್ರಯಾಸ ಮೇ 17.49 ಮೀಟರ್ ಫೇಂಕಾ ಲೇಕಿನ್ 4ಥೇ ಸ್ಥಾನ ಪರ್ ರಹ ಗಯೀ. ಪುರುಷೋ ಕೆ ಶಾರ್ಟ್ ಪಟ್ ಮೇ ತಜಿಂದರ್ ಸಿಂಗ್ ತೂರ್ ಕಾ ಕಹನಾ ಹೀ ಕ್ಯಾ. 2 ಬಾರ್ ಕೆ ಏಷ್ಯಾಯಿ ಚಾಂಪಿಯನ್ ತೂರ್ ನೆ ಆಸಾನಿ ಕೆ ಸಾಥ್ 20 ಮೀಟರ್ ಕಾ ಆಟೋಮ್ಯಾಟಿಕ್ ಕ್ವಾಲಿಫಾಯಿಂಗ್ ಮಾರ್ಕ್ ಪಾರ್ ಕರ್ ಲಿಯಾ. ದೇಶ ಮೇ ಅಥ್ಲೆಟಿಕ್ಸ್ ಕೆ ಬಢತೆ ಸ್ವರೂಪ ಪರ್ ಉನ್ಕಾ ಕಹನಾ ಥಾ.
5: ನೀರಜ್ ನೆ ಟೋಕಿಯೋ ಮೇ ಗೋಲ್ಡ್ ಮೆಡಲ್ ಜೀತಾ ಥಾ, ತಬ್ ಸೆ ಹಮಾರೇ ಜೋ ಇಂಡಿಯನ್ ಅಥ್ಲೀಟ್ಸ್ ಹೈ ಭೀ ಸಬ್ ಅಪ್ನೆ ಅಪ್ನೆ ಈವೆಂಟ್ ಮೇ ಬೆಸ್ಟ್ ಕರ್ ಮತಲಬ ಕೋಶಿಶ್ ಕರ್ ರಹೇ ಹೈ, ಬೆಸ್ಟ್ ಕರ್ ರಹೇ ವರ್ಲ್ಡ್ ಲೆವೆಲ್ ಪರ್. ಮುಜೆ ಲಗ್ತಾ ಹೈ ಆನೆ ವಾಲೇ ಸಾಲೋ ಮೇ ಅಚ್ಛಾ ಕರೇಂಗೇ.
3: ತೋ ಉನ್ಕೆ ಸಾಥ್ ಹೀ ಸಮರ್ದೀಪ್ ಸಿಂಗ್ ಗಿಲ್ ತೂರ್ ಪಾಜಿ ಕಿ ಛಾಯಾ ಸೆ ನಿಕಲ್ ಕರ್ ಅಪ್ನಾ ಸ್ಥಾನ ಬನಾನೆ ಕಿ ಕೋಶಿಶ್ ಮೇ ಲಗೇ ಹುವೆ ಹೈ. 19.95 ಮೀಟರ್ ಕೆ ಸಾಥ್ ವೇ ಭೀ ಕ್ವಾಲಿಫೈ ಕರ್ ಗಯೆ.
6: ಆ ಸೀನಿಯರ್ಸ್ ಆರ್ ಲೈಕ್ ದೇ ಆರ್ ದ ಬೀಸ್ಟ್ ಓವರ್ ಹೇರ್. ವಿಕ್ಟೇಜಿಂದರ್ ಬಾಜಿ ಇಸ್ ಅ ಬೀಸ್ಟ್ ಓವರ್ ಹೇರ್. ಹೀ ಇಸ್ ಅ ಸೀನಿಯರ್ ಆಫ್ ಮೈನ್. ಹೀ ಇಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್. ಐ ರೆಸ್ಪೆಕ್ಟ್ ಹಿಮ್ ದಟ್ ವೇ.
3: ಅನಿಮೇಶ್ ಕುಜೂರ್ 200 ಮೀಟರ್ ಮೇ ಕುಲ್ ಮಿಲಾಕರ್ 7ವೇ ಸ್ಥಾನ ಪರ್ ರಹೇ ಔರ್ ಸೆಮಿಫೈನಲ್ ಕೆ ಲಿಯೆ ಕ್ವಾಲಿಫೈ ಕರ್ ಗಯೆ. ತೋ 400 ಮೀಟರ್ ಹರ್ಡಲ್ಸ್ ಮೇ ಯಶಾಶ್ ಪಲಾಕ್ಷ ಔರ್ ಸಂತೋಷ್ ಕುಮಾರ್ ಟೀ ಭೀ 7ವೇ ಔರ್ 8ವೇ ಬೆಸ್ಟ್ ಟೈಮ್ ನಿಕಾಲ್ ಕರ್ ಕ್ವಾಲಿಫೈ ಕರ್ನೆ ಮೇ ಸಫಲ್ ರಹೇ. ಪಾರುಲ್ ಚೌಧರಿ ನೇ

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ 101.3, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಣ್ಣ ವಿರಾಮದ ನಂತರ ಮತ್ತೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಇದೀಗ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಒಂದು ಸೊಗಸಾದ ಸುಮಧುರವಾದಂಥ ಭಾವಗೀತೆ. ಕೇಳಿ ಆನಂದಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಹಾಡನ್ನು ಮಹೇಶ್ ಪ್ರಿಯದರ್ಶನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸ್ನೇಹಿತರೆ, ನರಸಿಂಹಸ್ವಾಮಿಯವರ ಕಾವ್ಯಗಳು ಜನ ಇಷ್ಟಪಡೋದಕ್ಕೆ ಕಾರಣ ಏನು ಅಂತ ಅಂದರೆ, ಅವರು ಕಠಿಣ ಪದಗಳನ್ನ ಎಲ್ಲೂ ಕೂಡ ಬಳಸೋದೇ ಇಲ್ಲ. ಸರಳ ಕನ್ನಡ, ಸಹಜ ಮಾತಿನ ಶೈಲಿ, ಹಾಗೆ ಆಳವಾದಂಥ ಭಾವನೆ ಅಡಗಿರುತ್ತೆ ಅದರಲ್ಲಿ. ಹಾಗಾಗಿಯೇ ಅವರ ಕವಿತೆಗಳು ಪಂಡಿತರಿಗೆ ಅಷ್ಟೇ ಅಲ್ಲ, ಜನಸಾಮಾನ್ಯರಿಗೆ, ಓದುಗರಿಗೆ ಹತ್ತಿರವಾಗುತ್ತೆ. ಇವತ್ತು ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ವೇಗದ ಜೀವನ, ಎಲ್ಲವೂ ಕೂಡ ಬದಲಾಗಿದೆ. ಆದರೆ ಬದಲಾಗದೇ ಇರುವಂಥ ಒಂದು ವಿಷಯ ಏನಪ್ಪಾ ಅಂದರೆ, ಅದು ಪ್ರೀತಿಯ ಅಗತ್ಯ. ವಿಶ್ವಾಸ ಆಗಿರಬಹುದು, ಆದರ ಆಗಿರಬಹುದು, ಕಾಳಜಿ, ಸಹನೆ, ಈ ಮೌಲ್ಯಗಳು ಯಾವ ಕಾಲಕ್ಕೂ ಕೂಡ ಹಳೆಯದಾಗುವುದಿಲ್ಲ ನೋಡಿ. ಅದಕ್ಕಾಗಿಯೇ ಕೆ ಎಸ್ ನರಸಿಂಹಸ್ವಾಮಿಯವರ ಕಾವ್ಯಗಳು ಇಂದಿಗೂ ಕೂಡ ಕೇಳುಗರ ಮನಸ್ಸಿನಲ್ಲಿ, ಓದುಗರ ಮನಸ್ಸಿನಲ್ಲಿ ಹೊಸದನ್ನ ಅರಳಿಸ್ತಾ ಹೋಗುತ್ತೆ. ಹಾಗೆ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ. ಸುಧಾರಾಣಿ ರಮೇಶ್ ಬಾಬು, ಧನುಷ್ ದೀಕ್ಷಿತ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹೆಣ್ಣು ಮಕ್ಕಳನ್ನ ಎಷ್ಟು ಹೊಗಳ್ತಾರೆ, ಬಹಳ ಖುಷಿಯಾಗುತ್ತೆ ನಿದ್ದೆಯಲ್ಲೂ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಹಾಗೆ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಭರ್ಮಪ್ಪ ಕೆ, ಎಳುಬೆಂಚಿ ಗ್ರಾಮ ದಿಂದ ಸಂದೇಶವನ್ನ ಕಳಿಸಿ. ಹಾಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಅವರು ಕೂಡ ಸಂದೇಶವನ್ನ ಕಳಿಸಿ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ವಾಣಿಶ್ರೀ ಧಾರವಾಡದಿಂದ ಗುಡ್ ಮಾರ್ನಿಂಗ್ ತಿಳಿಸ್ತಾ ಇದ್ದಾರೆ. ಹಾಗೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವಂತಹ ಪ್ರತಿಯೊಂದು ಕವಿತೆಯು ಪ್ರೀತಿಗೆ ಜೀವ ತುಂಬುವಂತಹ ಸಾಲುಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇದೀಗ ಕೆ ಎಸ್ ನರಸಿಂಹಸ್ವಾಮಿಯವರ ಮತ್ತೊಂದು ಸುಮಧುರವಾದಂತಹ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ. ಇಲ್ಲಿ ಏನಪ್ಪ ಅಂತಂದರೆ, ಕೆಎಸ್ ನರಸಿಂಹಸ್ವಾಮಿಯವರು ಸಾಕಷ್ಟು ಅಂದರೆ ಒಂದು ಕವನ ಸಂಕಲನವೇ ಒಬ್ಬ ಕವಿಗೆ ಪ್ರೇಮ ಕವಿ ಅನ್ನುವಂಥ ಶಾಶ್ವತ ಗೌರವವನ್ನು ತಂದುಕೊಟ್ಟಂಥ ಉದಾಹರಣೆಗಳೇ ಕನ್ನಡದಲ್ಲಿ ಅತೀ ವಿರಳ. ಆದರೆ ಆ ವಿರಳ ಸಾಧನೆಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಮೈಸೂರು ಮಲ್ಲಿಗೆ ಪ್ರಮುಖ ಸ್ಥಾನದಲ್ಲಿ ನಿಲ್ಲುತ್ತೆ. ಹಾಗಾಗಿಯೇ ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರೇಮ ಕವಿ ಅಂತ ಕರೆಸ್ಕೊಳ್ತಾರೆ. ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕೊಟ್ಟಂಥ ಮಾಹಿತಿ ಹಾಗೆ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ. ಇಷ್ಟೊತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಾನು ಆರ್ ಜೆ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 8:30:11 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ನಮ್ಮಲ್ಲಿ ಹಲವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನಾಳೆಯ ಹವಾಮಾನವನ್ನ ನೋಡ್ತೇವೆ. ರೈತರು ಮಳೆಯ ಮುನ್ಸೂಚನೆಯ ಆಧಾರದ ಮೇಲೆ ಬಿತ್ತನೆಗೆ ಯೋಜನೆ ರೂಪಿಸ್ತಾ ಇರ್ತಾರೆ. ಇಂಜಿನಿಯರ್ಗಳು ಹೆಚ್ಚು ಸುರಕ್ಷಿತ ವಿಮಾನಗಳು ಮತ್ತು ಕಾರುಗಳನ್ನ ವಿನ್ಯಾಸಗೊಳಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ ನಮ್ಮ ದೈನಂದಿನ ಜೀವನದ ಭಾಗವಾಗ್ತಾ ಇದೆ. ಆದ್ರೆ ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದೀರಾ, ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನ ಯಾವ ರೀತಿ ಕಂಪ್ಯೂಟರ್ ಪರಿಹರಿಸ್ತಾ ಇದೆ ಅಂತ? ಖಂಡಿತವಾಗಿಯೂ ಅದು ನಮ್ಮ ಮೇಜಿನ ಮೇಲಿರುವ ಕಂಪ್ಯೂಟರ್ ಅಲ್ಲ, ನಮ್ಮ ತೊಡೆಯ ಮೇಲಿರುವ ಲ್ಯಾಪ್ಟಾಪ್ ಅಲ್ಲ. ಈ ಅನೇಕ ಸಾಧನೆಗಳ ಹಿಂದೆ ಸೂಪರ್ ಕಂಪ್ಯೂಟರ್ ಅನ್ನೋ ಅಸಾಧಾರಣ ಯಂತ್ರ ಇದೆ. ಇಂದು ಭಾರತ ಈ ಅದ್ಭುತ ಯಂತ್ರಗಳನ್ನ ಹೇಗ್ ನಿರ್ಮಿಸ್ತು ಮತ್ತು ಸಿಡ್ಯಾಕ್ ಬೆಂಗಳೂರು ಈ ಪಯಣಕ್ಕೆ ಹೇಗ್ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನ ಈಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಕಂಪ್ಯೂಟರ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೆ ಈ ಸೂಪರ್ ಕಂಪ್ಯೂಟರ್ ಅಥವಾ ನೀವ್ ಹೇಳ್ತಿರಲ್ಲ HPC, ಹೀಗಂದ್ರೆ ಏನು?
4: ಸರಳವಾದ ಉದಾಹರಣೆಯೊಂದಿಗೆ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಅಕ್ಕಿ ಕಾಳುಗಳನ್ನು ಲೆಕ್ಕ ಮಾಡಲು ಕೊಟ್ರೆ ತಿಂಗಳುಗಳೇ ಬೇಕಾಗುತ್ತೆ. ಇದೇ ಕೆಲಸವನ್ನು 100 ಜನರು ಒಂದೊಂದು ಸಣ್ಣ ಭಾಗವನ್ನಷ್ಟೇ ಎಣಿಸಿ ಅದನ್ನು ಒಟ್ಟಾಗಿ ಕೂಡಿದರೆ, ಅಂದ್ರೆ ಅಡಿಷನ್ ಮಾಡಿದ್ರೆ, ಅದೇ ಕೆಲಸ ಬಹಳ ವೇಗವಾಗಿ ಮುಗಿಯುತ್ತೆ. ಸೂಪರ್ ಕಂಪ್ಯೂಟರ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಸರ್ವರ್ ಅಥವಾ ಕಂಪ್ಯೂಟರ್ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಬದಲು ಈ 100 ಸರ್ವರ್ಗಳು ಒಂದೇ ಸಮಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತೆ. 100 ಕಂಪ್ಯೂಟರ್ಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡುವ ತಂತ್ರಜ್ಞಾನವನ್ನು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಥವಾ HPC ಎಂದು ಕರೆಯುತ್ತೇವೆ ನಾವು. ಸರಳವಾಗಿ ಹೇಳೋದಿದ್ರೆ HPC ಎಂಬುದು ತಂತ್ರಜ್ಞಾನ. ಈ HPC ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾದ ಯಂತ್ರವೇ ಸೂಪರ್ ಕಂಪ್ಯೂಟರ್.
3: ಆದ್ರೆ ಸಾಮಾನ್ಯ ಜನರು ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ಯಾಕೆ ಮುಖ್ಯ ಆಗತ್ತೆ?
4: ಒಂದು ಉತ್ತಮ ಪ್ರಶ್ನೆ. ಬಹಳ ಜನರು ಯಾವಾಗ್ಲೂ ಅಂದ್ಕೊಳೋದು ಸೂಪರ್ ಕಂಪ್ಯೂಟರ್ ನಾವೇನ್ ಬಳಸೋದಿಲ್ಲ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಸೂಪರ್ ಕಂಪ್ಯೂಟರ್ ನಲ್ಲಿ ನಡೆಯುವ ಗಣನೆಗಳಿಂದ ದೊರೆಯುವ ಫಲಿತಾಂಶಗಳನ್ನು ನಾವು ಬಹುತೇಕ ಪ್ರತಿ ದಿನ ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆ, ನಾಳೆಯ ಹವಾಮಾನ ತಿಳಿದುಕೊಳ್ಳಲು, ಪ್ರವಾಹ ಅಥವಾ ಚಂಡಮಾರುತದ ಮುನ್ಸೂಚನೆ ಪಡೆಯಲು ಗೂಗಲ್ ಮ್ಯಾಪ್ ಬಳಸಿ ಪ್ರಯಾಣ ಮಾಡಿದಾಗ, ಆನ್ಲೈನ್ ನಲ್ಲಿ ವಸ್ತುಗಳನ್ನು ಖರೀದಿಸಿದಾಗ, UPI ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದಾಗ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಬಳಸುವ ಮಾತ್ರೆ ಮತ್ತು ಇಂಜೆಕ್ಷನ್ ಅನ್ವೇಷಣೆಯಲ್ಲಿ, ಮೊಬೈಲ್ ನೆಟ್ವರ್ಕ್ ಬಳಸಿದಾಗ ದೊರೆಯುವ ಅನ್ಇಂಟ್ರಪ್ಟೆಡ್ ಸರ್ವಿಸ್, ನಾವು ಉಪಯೋಗಿಸುವ ಕಾರು ಅಥವಾ ಬೈಕಿನ ವಿನ್ಯಾಸ ಮಾಡಲು, ಸಿನಿಮಾದಲ್ಲಿ VFX ತಂತ್ರಜ್ಞಾನದಲ್ಲಿ, ಪೆಟ್ರೋಲ್ ಹಾಗೂ ನೈಸರ್ಗಿಕ ಅನಿಲ ಸಂಶೋಧನೆ ಮಾಡಲು ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ.
3: ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ವಿ, ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಭಾರತದಲ್ಲಿ ಸೂಪರ್ ಕಂಪ್ಯೂಟಿಂಗ್

0: ಹಂಚಿಕೊಂಡಿದ್ದಾರೆ, ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಆಗಿನ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರು ಮೂರು ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಮೊದಲನೇದು, ಭಾರತವು ತನ್ನದೇ ಆದ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬಹುದೇ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಉತ್ತರಿಸಿದ್ದು, ಹೌದು, ನಮಗೆ ಸಾಧ್ಯ. ನಂತರದ ಪ್ರಶ್ನೆ, ಇದಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ, ಒಂದು ಸೂಪರ್ ಕಂಪ್ಯೂಟರ್ ಆಮದು ಮಾಡಿಕೊಳ್ಳಲು ಆಗುವ ವೆಚ್ಚದಲ್ಲಿ ನಾವು ಸೂಪರ್ ಕಂಪ್ಯೂಟರ್ನ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ. ಅದು ಸರಿ ಸುಮಾರು 30 ಕೋಟಿಗಳ ಕಾಸ್ಟ್ ಬೀಳ್ತಾ ಇತ್ತು ಆ ಸಮಯದಲ್ಲಿ. ಕೊನೆಯದಾಗಿ ಅವರು ಕೇಳಿದ್ದು, ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಹೇಳಿದ್ದು, ಒಂದನ್ನು ಖರೀದಿಸಿ ಆಮದು ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೋ ಅಷ್ಟೇ ಸಮಯದಲ್ಲಿ ನಾವು ಇಲ್ಲಿ ನಿರ್ಮಿಸಿ ತೋರಿಸ್ತೀವಿ ಅಂತ. ಅದು ಸರಿ ಸುಮಾರು ಕಾಲ ಸಮಯದಲ್ಲಿ 3 ವರ್ಷಗಳು ತೆಗೆದುಕೊಳ್ತಿತ್ತು. ಇದರೊಂದಿಗೆ 1988ರಲ್ಲಿ ಸಿಡಾಕ್ ಸ್ಥಾಪನೆಯಾಯಿತು. 2 ವರ್ಷಗಳ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಅಭಿವೃದ್ಧಿಪಡಿಸಿತ್ತು. 1990ರ ಜ್ಯೂರಿಕ್ ಸೂಪರ್ ಕಂಪ್ಯೂಟಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿ ಅಲ್ಲಿನ ಎಲ್ಲಾ ಯಂತ್ರಗಳ ಮಧ್ಯದಲ್ಲಿ ವೇಗದ ವಿಚಾರದಲ್ಲಿ 2ನೇ ಸ್ಥಾನವನ್ನು ಪಡೆಯಿತು. ಈ ವಿಶೇಷ ಬಳಕೆಯ ತಂತ್ರಜ್ಞಾನ ನಿರ್ಮಿಸಿ ಭಾರತ ವಿಶ್ವ ಮಟ್ಟದಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತ್ತು.
1: ನಿಜಕ್ಕೂ ರೋಚಕವಾದ ಕಥೆ. ನಮ್ಮ ಶ್ರೋತೃಗಳಿಗೆ ತುಂಬಾ ಖುಷಿಯಾಗುತ್ತೆ ಅನ್ಸುತ್ತೆ, ಯಾಕೆಂದ್ರೆ ಸಿಡಾಕ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ರು. 1988ರಿಂದ ಸಿಡಾಕ್ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸೂಪರ್ ಕಂಪ್ಯೂಟರ್ ಉತ್ಪಾದನೆಯಂತೂ ಆರಂಭ ಆಯ್ತು ಅನ್ನೋದು ಗೊತ್ತಾಯ್ತು. ಆಗಿನಿಂದ ಇಲ್ಲಿವರೆಗೆ ಭಾರತ ಹೇಗೆ ತನ್ನ ಪ್ರಗತಿಯನ್ನ ಸಾಧಿಸಿದೆ?
0: ಪರಂ 8000 ಕೇವಲ ಆರಂಭವಾಗಿತ್ತು ಅಷ್ಟೇ. ಅದು ಪ್ರತಿ ಸೆಕೆಂಡಿಗೆ 1 ಬಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿತ್ತು. ಹೀಗೆ ಪ್ರತಿಯೊಂದು ಸೂಪರ್ ಕಂಪ್ಯೂಟರ್ ಅದರ ಹಿಂದಿನ ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚು ವೇಗವಾಗಿ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ತಾ ಬಂತು. ಪರಂ 8000 ಆದ್ಮೇಲೆ ಪರಂ 10000 ಬಂತು. ಅದಾದ್ಮೇಲೆ ಪರಂ ಪದ್ಮ. ಈ ಪರಂ ಪದ್ಮ 1 ಸೆಕೆಂಡಿಗೆ 1 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಇತ್ತು. ಹೀಗೆ ಮುಂದುವರೆದು ಪರಂ ಯುವ, ಪರಂ ಯುವ 2 ಬಂತು. ಈಗ ಇಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಪರಂ ರುದ್ರ ಸೂಪರ್ ಕಂಪ್ಯೂಟರ್ನ 1 ಅವತರಣಿಕೆ ಪ್ರತಿ ಸೆಕೆಂಡಿಗೆ 30,000 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಪಯಣವು ದೇಶದೊಳಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತದ ಹೆಚ್ಚುತ್ತಿರುವ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತೆ.
1: ಖಂಡಿತ, ನಿಜ, ತುಂಬಾ ಹೆಮ್ಮೆ ಅನ್ಸತ್ತೆ ಇದನ್ನೆಲ್ಲ ಕೇಳುವಾಗ. ಇನ್ನು ಸಿಡಾಕ್ ಬೆಂಗಳೂರು ಕೇಂದ್ರ HPCಯಲ್ಲಿ ನಿಖರವಾದ ಕೊಡುಗೆಯನ್ನ ಏನ್ ನೀಡ್ತಾ ಇದೆ?
0: ಬಹಳ ಜನರು ಸೂಪರ್ ಕಂಪ್ಯೂಟರ್ ಎಂದರೆ ಕೇವಲ ಶಕ್ತಿಶಾಲಿ ಹಾರ್ಡ್ವೇರ್ ಎಂದು ಭಾವಿಸುತ್ತಾರೆ. ಆದರೆ ಹಾರ್ಡ್ವೇರ್ ಮಾತ್ರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪರಿಣಿತ ಸಂಗೀತಗಾರರ ಒಂದು ವಾದ್ಯ ವೃಂದ ಅಂದ್ರೆ ಆರ್ಕೆಸ್ಟ್ರಾ ನಿಮ್ಮ ಹತ್ತಿರ ಇದೆ ಅಥವಾ ನಿಮ್ಮ ಬಳಿ ಇದೆ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಇವರೆಲ್ಲರೂ ಸೇರಿ ಸಂಗೀತವನ್ನು ನುಡಿಸಲು ಒಬ್ಬ ನಿರ್ವಾಹಕ ಅಥವಾ ಕಂಡಕ್ಟರ್ ಬೇಕಾಗ್ತಾರೆ. ಇವರು ಇಲ್ಲದಿದ್ದರೆ ಸಂಗೀತವು ಲಯ ತಾಳ ತಪ್ಪಿ ಕರ್ಕಶವಾದ ಸಂಗೀತ ಮೂಡುವ ಸಾಧ್ಯತೆ ಇರುತ್ತೆ. ಇದೇ ರೀತಿಯಲ್ಲಿ ಒಂದು ಸೂಪರ್ ಕಂಪ್ಯೂಟರ್ನಲ್ಲಿ ಅನೇಕ ಸರ್ವರ್ಗಳಿರುತ್ತವೆ. ಸಿಸ್ಟಮ್ ಸಾಫ್ಟ್ವೇರ್ ಅದರ ನಿರ್ವಾಹಕರಂತೆ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಸರ್ವರ್ ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂಬುದನ್ನು ಮ್ಯಾನೇಜ್ ಮಾಡುತ್ತೆ. ಸುಮಾರು 4 ದಶಕಗಳ ಕಾಲದಿಂದ ಪರಂ ಸೂಪರ್ ಕಂಪ್ಯೂಟರ್ಗಳಿಗಾಗಿ ಈ ಬುದ್ಧಿವಂತ ಸಿಸ್ಟಮ್ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವುದು ಸಿಡಾಕ್ ಬೆಂಗಳೂರಿನ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಇದನಂತರ ನಾವು ಗರುಡ ಗ್ರಿಡ್ ಕಂಪ್ಯೂಟಿಂಗ್ ಮೂಲಕ ದೇಶದ 17 ನಗರಗಳ 45 ಸಂಸ್ಥೆಗಳ ಸೂಪರ್ ಕಂಪ್ಯೂಟರ್ ಅಥವಾ ಟೆಲಿಸ್ಕೋಪ್ನಂತಹ ವಿಶೇಷ ಯಂತ್ರ ಮತ್ತು ಇತ್ಯಾದಿ ಗಣಕ ಸಂಪನ್ಮೂಲಗಳನ್ನು ಒಂದೇ ಜಾಲದ ಮೂಲಕ ಸಂಪರ್ಕಿಸಿ ದೇಶದ ದೊಡ್ಡ ಮತ್ತು ಏಕೈಕ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಒದಗಿಸಿದ ಯಶಸ್ಸು ಸಿಡಾಕ್ ಬೆಂಗಳೂರು ಕೇಂದ್ರದ್ದು. ಸರಳವಾಗಿ ಹೇಳೋದಾದ್ರೆ, ಹೇಗೆ ಪವರ್ ಗ್ರಿಡ್ ದೇಶದ ವಿವಿಧ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸಂಪರ್ಕಿಸಿ ನಮ್ಮ ಮನೆಗೆ ವಿದ್ಯುತ್ ತಲುಪಿಸುತ್ತೋ, ಹಾಗೆ ಈ ಗ್ರಿಡ್ ಗರುಡ ದೇಶದ ಎಲ್ಲ ಗಣಕ ಸಂಪನ್ಮೂಲಗಳನ್ನು ಒಟ್ಟಾಗಿಸುವ ಒಂದು ಪ್ಲಾಟ್ಫಾರ್ಮ್. ಇಂದಿಗೆ ನಾವು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಾಫ್ಟ್ವೇರ್ ಸ್ಟ್ಯಾಕ್ ಜೊತೆಗೆ ಸ್ವದೇಶಿ ಸರ್ವರ್ಗಳಿಗೆ ಪ್ರೊಸೆಸರ್ ಚಿಪ್ ತಂತ್ರಜ್ಞಾನಗಳ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಹಾಗೂ ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ.
1: ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ

0: ಸಿಡ್ಯಾಕ್ ಬೆಂಗಳೂರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಏನೆಲ್ಲ ಕೊಡುಗೆಗಳನ್ನ ನೀಡ್ತಾ ಇದೆ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಸಮಯ ಏನೋ ಆಗ್ತಾ ಇದೆ, ಆದ್ರೆ ತಿಳ್ಕೊಬೇಕಾಗಿರೋ ಅಂತ ಮಾಹಿತಿ ಮತ್ತಷ್ಟು ಮಗದಷ್ಟು ಇದೆ. ಹಾಗಾಗಿ ಮುಂದಿನ ವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಇನ್ನು ಮಾಹಿತಿ ನೀಡಿದ ನಮ್ಮ ದೀಪಿಕಾ ಹೆಚ್ ವಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ.
1: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ನೀವು ಚೂನ್ ಮಾಡಿ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3. ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನ ತಿಳಿಸ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ಸ್ಟುಡಿಯೋದಲ್ಲಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆದಂತಹ ಹಾಡು ನಿಮ್ಗಾಗಿ ಮೂಡಿ ಬರ್ತಿದೆ. ಹಾಗಿದ್ರೆ ಮತ್ಯಾಕೆ ತಡ, ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ನೇತ್ರೆ ಸಕಸ್ಸಾಂಗು ಕಾರ್ಯಕ್ರಮದ ಹಲೋ ಕರ್ನಾಟಕದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡನ್ನು ಕೇಳಿ ಬಂದ್ರಿ. ಸ್ನೇಹಿತರೆ, ಗ್ರೀನ್ ಟೀ ಕುಡಿಯೋ ಹುಚ್ಚು ಈಗೀಗ ಎಲ್ರಿಗೂ ಕೂಡ ಹೆಚ್ಚಾಗಿದೆ. ಕಾಫಿ ಹಾಗೆ ಈ ಸಾಮಾನ್ಯ ಟೀ, ಏನು ಹಾಲು ಬೆಳೆಸಿರೋದನ್ನು ಕುಡಿಯೋದು ಬಿಟ್ಟು ಗ್ರೀನ್ ಟೀ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಇದು ಒಂದು ರೀತಿಯ ಒಳ್ಳೆಯದು, ದೇಹಕ್ಕೆ ತೂಕ ಕಡಿಮೆ ಮಾಡುತ್ತೆ, ದೇಹದ ತೂಕ ಕಡಿಮೆ ಮಾಡುತ್ತೆ ಅಂತ ಹೇಳಿ. ಆದರೆ ಈ ಗ್ರೀನ್ ಟೀ ಯಾವಾಗ ಕುಡಿಬೇಕು ಅನ್ನೋದು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಏನು ಅಂತಂದರೆ, ಖಾಲಿ ಹೊಟ್ಟೆಯಲ್ಲಿ ಗ್ರೀನ್ ಟೀಯನ್ನು ಮುಟ್ಟೋದಕ್ಕೆ ಹೋಗಲೇಬಾರ್ದಂತೆ. ಯಾಕಂದರೆ ಗ್ರೀನ್ ಟೀ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಡಿಹೈಡ್ರೇಷನ್, ಅಲ್ಸರ್ನಂತಹ ಸಮಸ್ಯೆಗಳು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತಿಂಡಿ ಆದ ನಂತರ 1 ಗಂಟೆ ಬಿಟ್ಟು ಗ್ರೀನ್ ಟೀ ಕುಡಿಯೋದು ಉತ್ತಮ. ಹಾಗೆ ರಾತ್ರಿ ಊಟ ಆದ ಮೇಲೂ ಕೂಡ 1 ಗಂಟೆ ನಂತರ ಗ್ರೀನ್ ಟೀ ಕುಡಿಯೋದ್ರಿಂದ ಈ ಹೊಟ್ಟೆ ಹತ್ರ ಇರುವಂತಹ ಬೊಜ್ಜು ಕರಗಿಸೋದಕ್ಕೆ ಸಹಾಯ ಅಂತ ಹೇಳ್ತಾರೆ. ಅನಾವಶ್ಯಕವಾಗಿ ಗ್ರೀನ್ ಟೀ ಕುಡಿಯೋದ್ರ ಬದಲು ಯಾವಾಗ ಯಾವಾಗ ಕುಡಿಬೇಕು ಅನ್ನೋದು ಗೊತ್ತಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ಹಲೋ ಕರ್ನಾಟಕದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗಿದ್ರೆ ಮತ್ತೆ ಆಗ್ತಿಡ ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಸಮಯ ಹೋಗಿದ್ದು ಗೊತ್ತೇ ಆಗಿಲ್ಲ ನೋಡಿ. ಇದೀಗ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತೊಂದು ಕೊನೆಯ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು. ಈ ಹಾಡಿನ ನಂತರ ಕೇಳಲಿದ್ದೀರಿ ಪ್ರಾಯೋಜಿತ ಕಾರ್ಯಕ್ರಮ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು

ಸ್ನೇಹಿತರೆ, ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸಮಯ ಸರಿಯಾಗಿ 9:17:23 ನ್ಯೂ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ನೇಹಿತರೆ, ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಗುಡ್ ಟೈಮಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ನಿಮ್ಮ ಜೊತೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತ ಅಂದರೆ ಏನು ಮಾಡಬೇಕು? ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಹಾಡು, ಯಾವ ಸಿನಿಮಾದು, ಹಾಗೆ ನಿಮ್ಮ ಹೆಸರು, ಹಾಗೆ ನಿಮ್ಮ ವಿಳಾಸವನ್ನು ಕಳಿಸಿ. ನಿಮ್ಮ ಸಂದೇಶ ನಮ್ಮನ್ನು ಆದಷ್ಟು ಬೇಗ ತಲುಪಲಿ ಅಂತ ಹೇಳ್ತಾ, ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯೂಟಿಫುಲ್ ಹಾಡು. ನಿಮ್ಮ ಕೋರಿಕೆಯ ಮೇರೆಗೆ ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? 9480901013 9480101013 ಕ್ಕೆ ಸಂದೇಶಗಳನ್ನ ಕಳಿಸಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಿ ಅಂತ ಹೇಳ್ತಾ, ಹಾಗೆ ಒಂದು ವಿಷಯದ ಬಗ್ಗೆ ಇವತ್ತು ನಾನು ನಿಮಗೆ ನಿಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಇದ್ದೀನಿ. ಒಬ್ಬ ಅಪರಿಚಿತ ವ್ಯಕ್ತಿ ಇರ್ತಾನೆ, ಆತ ನಿಮ್ಮ ಬಳಿ ಬಂದು ತಿಂಗಳಿಗೆ 50,000 ರೂಪಾಯಿ ಸಂಬಳ ಕೊಡಿಸ್ತೀವಿ, ಉಚಿತ ವಸತಿ ಇರುತ್ತೆ, ಹಾಗೆ ಯಾವುದೇ ಅರ್ಹತೆ ಬೇಡ, ನಾಳೆಯೇ ಕೆಲಸಕ್ಕೆ ಸೇರ್ಬಹುದು ಅಂತಂದರೆ ನೀವೇನು ಮಾಡ್ತೀರಿ? ಅಥವಾ ಒಬ್ಬ ಬಡ ಕುಟುಂಬದ ಮಗಳಿಗೆ ವಿದೇಶದಲ್ಲಿ ಉತ್ತಮವಾದಂಥ ಉದ್ಯೋಗ ಅವಕಾಶವನ್ನು ಕೊಡಿಸ್ತೀವಿ ಅಂತ ಹೇಳಿ ಕರೆ ಬಂದರೆ ಅದು ನಿಜವಾಗಿಯೂ ಅವಕಾಶವಾಗಿರುತ್ತಾ ಅಥವಾ ಬದುಕನ್ನು ಕಸಿಕೊಳ್ಳುವಂತಹ ಬಲೆಯಾಗಿರುತ್ತಾ? ಸ್ನೇಹಿತರೆ, ಇಂತಹ ಆಮಿಷಗಳ ಹಿಂದೆ ಕೆಲವೊಂದಿಷ್ಟು ಅಡಗಿರುವಂಥ ಒಂದು ಭಯಾನಕ ಜಾಲ ಇದೆ, ಅದುವೇ ಮಾನವ ಕಳ್ಳಸಾಗಣೆ. ಇದು ಕೇವಲ ಸಿನಿಮಾ ಕತೆ ಅಲ್ಲ, ಪತ್ರಿಕೆಯಲ್ಲಿ ಓದುವಂಥ ಸುದ್ದಿ ಕೂಡ ಅಲ್ಲ, ನಮ್ಮ ಸಮಾಜದ ಮಧ್ಯೆ ನಡೀತಾ ಇರುವಂತಹ ಕಠೋರ ಸತ್ಯ. ಈ ಒಂದು ಮಾಹಿತಿಯ ಬಗ್ಗೆ ಇವತ್ತು ಸಕಸಾಂಗು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಹಾಗೆ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ, ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಯಾವ ಹಾಡಿಗಾಗಿ ನಮ್ಮ ಸ್ನೇಹಿತರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ? ಮುಂಗಾರು ಮಳೆ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಪ್ರಿಯಾ ಹಿಮೇಶ್ ಹಾಗೂ ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ ಮೂಡಿಬಂದಿರುವಂತಹ ಈ ಹಾಡಿಗೆ ಕವಿರಾಜ್ ಅವರ ಸಾಹಿತ್ಯವಿದೆ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಇದೆ. ಕೇಳಿ, ಎಂಜಾಯ್ ಮಾಡಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಸ್ಟುಡಿಯೋದಿಂದ ಹೊರಗೆ ಮಳೆ ಬಂತೋ ಅಥವಾ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಆಕಾಶವಾಣಿ ಕೇಳುಗ ಮಿತ್ರರ ಸಂದೇಶದ ಸುರಿಮಳೆ ಅಂತೂ ಬರ್ತಾನೆ ಇದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಸಕಸಾಂಗು ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಪ್ರಸಾದ್ ಕೆಸರಮಡು ತುಮಕೂರಿನಿಂದ ಸಂದೇಶವನ್ನು ಕಳಿಸಿ, ಹಾಗೆ ಸುಧಾ ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈ ದಿನ ವಿಶ್ವ ಸ್ನೇಹಿತರ ದಿನದ ಪ್ರಯುಕ್ತ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಶುಭಮಂಗಳ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಗಂಗಾವತಿಯಿಂದ ಚಂದ್ರಶೇಖರ್ ಜಗ್ಗು ಚಂದ್ರಶೇಖರ್ ಅವರು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಕಿರಣ್ ಶಿವಮೊಗ್ಗದಿಂದ ಮೆಸೇಜನ್ನು ಮಾಡಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ, ತಮಗೂ ಕೂಡ ಗುಡ್ ಮಾರ್ನಿಂಗ್. ಹಾಗೆ ಶುಭೋದಯ ನಿರೂಪಕರಿಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದು ನೆರಲಗುಂಡಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಶುಭೋದಯ ಕನ್ನಡ ಕಾಮನಬಿಲ್ಲು ಅಂತ ಹೇಳಿ ತ್ಯಾಗರಾಜ್, ಅಂಬಿಕಾ, ನಿಶ್ವಿಕಾ ನಾಯ್ಡು, ಅರ್ಜುನ್ ನಾಯಕ್, ಸವಿತಾ ಬಾಯಿ, ಪಂಜಯ್ಯನಹಟ್ಟಿ ಗ್ರಾಮ, ಭರಮಸಾಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ ಅಂತ ಹೇಳ್ತಾ ಇದ್ದಾರೆ ಸತೀಶ್ ಉಡುಪಿಯವರು. ಇನ್ನು ಶುಭೋದಯ ಅಂತ ಹೇಳ್ತಾ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಪದ್ಮಜಾ ಶರತ್ ಬಿರೆ ಹಂಪಿನಗರ ಬೆಂಗಳೂರಿನಿಂದ. ಇನ್ನು ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ನಾಗೇಶ್, ದೀಪ, ಋತ್ವಿಕ್, ಹಾಗೆ ಜರ್ವಿಕ್ ಕೇಸರಗೋಡು ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಆನಂದ್ ಕುಮಾರ್ ಅರಸು ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಶಕುಂತಲಾ ಶಂಕರ್ ಮಂಡ್ಯ ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಿಂಧನೂರು ಸುರೇಶ್ ಬಳುಟಗಿ ಅವರು ಕೂಡ ಶುಭೋದಯ ಅಂತ ಹೇಳ್ತಾ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಚಂದ್ರಶೇಖರ್ ನಾಯಕ್ ಭೀಮಾ, ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಕೂಡ ಸಂದೇಶ ಬಂದಿದೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದು ಮಂಜುನಾಥ್, ಹಾಗೆ ಪುಟ್ಟರಾಮ, ಲಕ್ಷ್ಮಣ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡು ನಿಮಗಾಗಿ ಮೂಡಿ ಬರುತ್ತೆ. ಅದಕ್ಕೂ ಮೊದಲು ಇವತ್ತು ಜುಲೈ 30 ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನದ ಬಗ್ಗೆ ಮಾತುಕತೆ ಸಾಗ್ತಾ ಇದೆ. ಹೌದು, ಈ ಒಂದು ದಿನನ ನಾವು ಎಚ್ಚರದಿಂದ ಹಾಗೆ ಜಾಗೃತಿಯಿಂದ ನಾವು ನೋಡಬೇಕಾಗತ್ತೆ. ಯಾಕಂತ ಅಂದ್ರೆ, ನಮಗೆ ಈ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಫಸ್ಟಿಗೆ ನಮಗೆ ಮಾನವ ಕಳ್ಳ ಸಾಗಣೆ ಅಂದ್ರೆ ಏನು

ಅಂತ ಗೊತ್ತಿರಬೇಕು. ಹಾಗೆ ಯಾರು ಹೆಚ್ಚಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು ಗೊತ್ತಿರಬೇಕು. ಹಾಗೆ ಯಾವ ರೀತಿ ಮೋಸ ನಡೀತಾ ಇದೆ, ಹಾಗೆ ಹೇಗೆ ಎಚ್ಚರವಾಗಿರಬೇಕು, ಹಾಗೆ ನಮ್ಮ ಮಕ್ಕಳನ್ನ ಹಾಗೆ ಯುವಕರನ್ನ ಮಹಿಳೆಯರನ್ನ ಹೇಗೆ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಮೊದಲು ಮಾನವ ಕಳ್ಳ ಸಾಗಾಣಿಕೆ ಏನು ಅಂತ ನೋಡೋದಾದ್ರೆ, ಸರಳ ಭಾಷೆಯಲ್ಲಿ ವಿವರಣೆ ಕೊಡೋದಾದ್ರೆ, ಮನುಷ್ಯರನ್ನ ಮೋಸದಿಂದ ಅಥವಾ ಬಲವಂತದಿಂದ ಕರೆದುಕೊಂಡು ಹೋಗಿ ಶೋಷಣೆ ಮಾಡೋದು, ಹಾಗೆ ಬಲವಂತದಿಂದ ಅವ್ರ ಹತ್ರ ದುಡಿಮೆ ಮಾಡಿಸ್ಕೊಳ್ತಾರೆ, ಲೈಂಗಿಕ ಶೋಷಣೆ ಮಾಡ್ತಾರೆ, ಮಕ್ಕಳನ್ನ ಭಿಕ್ಷಾಟನೆಗೆ ಹಚ್ತಾರೆ, ಬಾಲಕಾರ್ಮಿಕತೆಗೆ ತಳ್ಳಲಾಗುತ್ತೆ, ಹಾಗೆ ಅಂಗಾಂಗ ಕಳ್ಳ ಸಾಗಣೆ ಕೂಡ ನಡೆಯುತ್ತೆ. ಅಂದ್ರೆ ಒಟ್ಟಿನಲ್ಲಿ ಮನುಷ್ಯರನ್ನ ಮನುಷ್ಯರಾಗಿ ನೋಡದೆ ವಸ್ತುವಿನಂತೆ ಮಾರಾಟ ಮಾಡುವಂತಹ ಅಮಾನವೀಯವಾದಂತಹ ಕೃತ್ಯವೇ ಈ ಮಾನವ ಕಳ್ಳ ಸಾಗಣೆ. ಇದರ ಬಗ್ಗೆ ಮಾತು ಮಾಹಿತಿ ಸಕಸ್ಸಾಂಗು ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ. ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಹಾಗೆ ಇವತ್ತು ಸಕಸಾಂಗು ಕಾರ್ಯಕ್ರಮದಲ್ಲಿ ಮಾನವ ಕಳ್ಳ ಸಾಗಣೆಯ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ವಿರೋಧಿ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಏನಪ್ಪ ಅಂತಂದ್ರೆ ಮಾನವರನ್ನ ಕಳ್ಳ ಸಾಗಣೆ ಯಾಕೆ ಮಾಡ್ತಾರೆ, ಯಾರನ್ನ ಗುರಿಯಾಗಿಸ್ತಾರೆ ಅಂತ ಅಂದ್ರೆ ಉದ್ಯೋಗ ಹುಡುಕ್ತಾ ಇರುವಂತಹ ಯುವಕರನ್ನೇ ಟಾರ್ಗೆಟ್ ಮಾಡಲಾಗುತ್ತೆ. ಹಾಗೆ ಬಡ ಕುಟುಂಬಗಳು ಯಾರಿದ್ದಾರೆ, ಅಲ್ಲಿ ಯಾವ ಮಕ್ಕಳಿದ್ದಾರೆ, ಹಾಗೆ ಮಹಿಳೆಯರಿದ್ದಾರೆ, ಹಾಗೆ ಮನೆ ಬಿಟ್ಟು ಹೋಗುವಂಥವ್ರು, ಅಂಥವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡಿ ಈ ಒಂದು ಕೆಲಸದ ಆಮಿಷ ಅಥವಾ ನಿಮಗೆ ಹೆಚ್ಚಿನ ಸಂಬಳವನ್ನು ಕೊಡಿಸ್ತೀವಿ ಅಂತ ಹೇಳಿ ಅವ್ರನ್ನ ಸಂಪರ್ಕಿಸಿ ಅವರನ್ನ ಶೋಷಣೆಗೆ, ಲೈಂಗಿಕ ಶೋಷಣೆಗೆ ಅಥವಾ ಬಾಲಕಾರ್ಮಿಕತೆಗೆ ದೂಡುವಂತಹ ಪ್ರಯತ್ನ ನಡೆಯುತ್ತೆ. ಇದು ಸಿನಿಮಾಗಳಲ್ಲಿ ನಾವು ಕೇಳಿರ್ತೀವಿ ಅಥವಾ ನಾವು ಎಲ್ಲೋ ಸ್ಟೋರಿ ಅಥವಾ ಸುದ್ದಿಗಳನ್ನು ಓದಿರ್ತೀವಿ, ಆದರೆ ನಿಜವಾಗ್ಲೂ ನಮ್ಮ ನಿಮ್ಮ ನಡುವೆ ಇಂತಹ ಘಟನೆಗಳು ನಡೀತಾ ಇರುತ್ತೆ. ಹೇಗೆ ಮೋಸ ಮಾಡ್ತಾರೆ ಅಂತಂದ್ರೆ ನಕಲಿ ಉದ್ಯೋಗ ಕೊಡಿಸ್ತೀವಿ ಅಂತ ಆಮಿಷ ಒಡ್ತಾರೆ, ಸಿನಿಮಾಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಾರೆ, ಹಾಗೆ ವಿದೇಶದಲ್ಲಿ ಉದ್ಯೋಗ ಕೊಡಿಸ್ತೀವಿ, ವಿದೇಶದಲ್ಲಿ ಓದೋದಕ್ಕೆ ಸಹಾಯ ಮಾಡ್ತೀವಿ ಅಂತಾರೆ, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹವನ್ನ ಬೆಳೆಸಿ ಒಂದು ಸುಳ್ಳು ಮಾತು, ಹಾಗೆ ನಾವು ತೆಗೆದುಕೊಳ್ಳುವಂತಹ ಒಂದು ತಪ್ಪು ನಿರ್ಧಾರ ಏನಿದೆ ಅದು ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಹಾಗಾಗಿ ಅಂಥದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ಕೋಣನಕೆರೆಯಿಂದ ಸುಪ್ರೀತಾ, ಹಾಗೆ ಸಿದ್ದರಾಜು, ಬೆಳ್ಳಿ, ಕುಮಾರಿ, ಮಾದೇವಮ್ಮ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಹಾಗೆ ಇವತ್ತಿನ ಟಾಪಿಕ್ ಚೆನ್ನಾಗಿದೆ, ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಆಗ ಮಾತ್ರ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ತಾವರಕೆರೆ ಕುಣಗಲ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ರಾಜೇಶ್ವರಿ ವೆಂಕಟೇಶ್ವರ ಕಾಲೋನಿ ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ ಅರವಿಂದ ಕುಮಾರ್ ಅವರು. ಧೂಮಕೇತು ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ, ಖಂಡಿತವಾಗಿಯೂ ಪ್ಲೇ ಮಾಡೋಣ. ಹಾಗೆ ಹುಬ್ಬಳ್ಳಿ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಎಲ್ಲಾ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತ ಹಾಡು, ಹಾಗಾಗಿ ಸೂಪರ್ ಆಗೇ ಇರುತ್ತೆ. ಇನ್ನು ನಂದಿನಿ ಮಾಲ್ತೇಶ್, ಶ್ರೀಧರ್, ಶಶಿಧರ್ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸತೀಶ್ ಎನ್ಎಚ್ ನಗರಕೆರೆಯಿಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಟಿ ಅನಂತ್ ಕುಮಾರ್, ಪದ್ಮಶ್ರೀ ಪನ್ನಗ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ಮೂಡಲ ವಿಠಲಾಪುರದಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಎಲ್ಲಾ ಸ್ನೇಹಿತರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಅಂತ ಹೇಳಿ ಅನುಷ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ, ಸತ್ಯಾಂಶ ತಿಳಿಯದೆ ಯಾವುದಕ್ಕೂ ಕೂಡ ಪ್ರಯತ್ನ ಪಡಬಾರ್ದು, ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿ ಗೀತಾ ಶ್ರೀನಿವಾಸ್ ಜೆ ಪಿ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿಯೂ ಸತ್ಯಾಂಶ ಗೊತ್ತಾದ್ಮೇಲೆ ಅಷ್ಟೇ ನಾವು ಕೆಲಸಕ್ಕೆ ಅಥವಾ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಬೇಕಾಗತ್ತೆ, ಅದರ್ವೈಸ್ ಇಲ್ಲ. ಹಾಗೆ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಚನ್ನನಕುಂಟೆ ಶಿರಾದಿಂದ ನಿಮ್ಮ ಸಂದೇಶ ಬಂದಿದೆ. ಹಾಗೆ ಪ್ರಶಾಂತಿ ಹೆಚ್ ಬಿ ಜಯರಾಮ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ ತಮ್ಮ ಇಷ್ಟದ ಹಾಡಿಗಾಗಿ. ಇನ್ನು ಗಣೇಶ್ ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ, ಯಾರನ್ನು ಕೂಡ ನಂಬಬಾರ್ದು ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತವಾಗಿಯೂ ಯಾರನ್ನು ನಂಬೋದಕ್ಕಿಂತ ಮೊದಲು ಅವರು ಕರೆಕ್ಟ್ ಆಗಿದ್ದಾರಾ ಅಥವಾ ಇಲ್ವಾ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಿಮಗಾಗಿ ಮತ್ತೊಂದು ಬ್ಯೂಟಿಫುಲ್ ಹಾಡು ಪ್ಲೇ ಆಗ್ತಾ ಇದೆ, ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕ್ಕಸಾಂಗು ಕಾರ್ಯಕ್ರಮ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಹಾಗೆ ನಾವು ಏನ್ ಮಾಡಬೇಕು ಅಂತಂದ್ರೆ, ಮಾನವ ಕಳ್ಳ ಸಾಗಾಣಿಕೆಯನ್ನ ಕೇವಲ ಪೊಲೀಸರು ತಡೆದ್ಬಿಡ್ತಾರೆ ಅನ್ನೋದನ್ನ ಬಿಟ್ಟು ನಾವು ಕೂಡ ಸ್ವತಃ ಅವರ ದಾಖಲೆಗಳನ್ನ ಪರಿಶೀಲಿಸೋದಾಗಿರ್ಬೋದು, ಹಾಗೆ ನಮ್ಮ ಅಕ್ಕಪಕ್ಕದ ಅವರಿಗೆ ಇದು ಮಾಹಿತಿಯನ್ನ ಕೊಡೋದಾಗಿರ್ಬೋದು, ಹಾಗೆ ನಾವು ಕೂಡ ಎಚ್ಚರಿಕೆಯಿಂದ ಈ ಒಂದು ಹೆಜ್ಜೆಯನ್ನಿಟ್ಟರೆ ಇಂತಹ ಮಾನವ ಕಳ್ಳ ಸಾಗಾಣಿಕೆಯನ್ನ ತಪ್ಪಿಸಬಹುದು. ಇದರಲ್ಲಿ ಪೋಷಕರ ಪಾತ್ರ, ಹಾಗೆ ಶಿಕ್ಷಕರ ಪಾತ್ರ, ಹಾಗೆ ಗ್ರಾಮ ಪಂಚಾಯತಿಯವರ ಪಾತ್ರ ಕೂಡ ಪ್ರಮುಖವಾಗುತ್ತೆ ಅಂತ ಹೇಳ್ತಾ ನಾವು ಕೂಡ ಸಂಕಲ್ಪ ಮಾಡೋಣ. ಮಾನವ ಕಳ್ಳಸಾಗಣೆ ವಿರೋಧ ದಿನವಾಗಿ ಇಂದು ನಾವು ಯಾವುದೇ ಮಾಹಿತಿಯನ್ನ ಪರಿಶೀಲಿಸ್ತೀವಿ, ಹಾಗೆ ನಮ್ಮ ಗೊತ್ತಿರೋರಿಗೆ ಈ ಮಾಹಿತಿಯನ್ನ ಶೇರ್ ಮಾಡ್ಕೋತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ಹೇಳ್ತಾ ಇದೀಗ ಇಷ್ಟೊತ್ತು ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದು ಆರ್ಜಿ ಪ್ರಿಯಾಂಕಾ ಸೋನಲ್. ಕೊಟ್ಟಂತಹ ಮಾಹಿತಿ, ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳು ಇಷ್ಟವಾಯಿತು ಅಂತ ಭಾವಿಸ್ತಾ, ಹಾಗೆ ಯಾರೆಲ್ಲ ರಿಕ್ವೆಸ್ಟ್ ಕಳಿಸಿದ್ರಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಯಾರ ಸಂದೇಶಗಳನ್ನು ಓದೋದಕ್ಕೆ ಸಾಧ್ಯವಾಗಿಲ್ಲ, ಯಾರ ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ, ಖಂಡಿತ ಬೇಸರ ಮಾಡ್ಕೋಬೇಡಿ. ನಾಳೆ ಇದೇ ಸಮಯಕ್ಕೆ ಸಕಸಾಂಗು ಕಾರ್ಯಕ್ರಮದಲ್ಲಿ ನೀವು ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡು ಪ್ಲೇ ಆಗಬಹುದು ಅಂತ ಹೇಳ್ತಾ ಧನ್ಯವಾದಗಳು, ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:06:43. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ಸುಮಧುರವಾದಂಥ ಹೊತ್ತಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋಟ. ಸಿನಿಚಿಟ್ಟೆ ಕಾರ್ಯಕ್ರಮದ ವಿಶೇಷವಾದ ಮಾಹಿತಿ ಹಾಗೆ ಟಾಪಿಕ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಶುಭ ಮುಂಜಾನೆ ತಿಳಿಸ್ತಾ ನಿಮ್ಮ ಜೊತೆ ಆಗ್ತಾ ಇದ್ದೀನಿ ನಾನು, ಆರ್ಜೆ ಪ್ರಿಯಾಂಕಾ ಸೋನಲ್. ಎಷ್ಟು ಸ್ನೇಹಿತರೆ, ನಾವು ತುಂಬ ಇಷ್ಟಪಟ್ಟು ನೋಡಿದಂಥ ಸಿನಿಮಾ ಆಗಿರಬಹುದು, ಹಾಗೆ 5 ಬಾರಿ ನೋಡಿರ್ತೀವಿ, 10 ಬಾರಿ ನೋಡಿರ್ತೀವಿ, ಹಾಡುಗಳನ್ನು ಕೂಡ ಆಗ ಈಗ ಗುಣಗ್ತಾ ಇರ್ತೀವಿ, ಡೈಲಾಗ್ಗಳನ್ನು ಕೂಡ ರಿಪೀಟ್ ರಿಪೀಟ್ ಆಗಿ ಹೇಳ್ತಾ ಇರ್ತೀವಿ. ಆದರೆ ಯಾರೋ ಒಂದಿನ ಬಂದು ಈ ಸಿನಿಮಾ ಕನ್ನಡದ ಮೂಲ ಸಿನಿಮಾ ಅಲ್ಲ, ಇದು ರಿಮೇಕ್ ಅಂದರೆ ನಿಮಗೆ ಹೇಗನ್ಸುತ್ತೆ? ಮೊದಲು ನಂಬೋದು ಕಷ್ಟ ಆಗುತ್ತೆ ಅಲ್ವಾ? ಯಾಕಂದರೆ ಆ ಸಿನಿಮಾ ನಮ್ಮ ಜೀವನದ ಒಂದು ಭಾಗವಾಗಿಬಿಟ್ಟಿರುತ್ತೆ, ಅಥವಾ ಇದು ನಮ್ಮ ಭಾಷೆಯ ಸಿನಿಮಾ ಅನ್ನುವಷ್ಟು ನಾವು ಆ ಸಿನಿಮಾವನ್ನು ಅಪ್ಪಿಕೊಂಡಿರ್ತೀವಿ, ಒಪ್ಕೊಂಡಿರ್ತೀವಿ. ಆದರೆ ನಿಜ ಏನು ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ಕೆಲವು ರಿಮೇಕ್ ಸಿನಿಮಾಗಳು ಕೂಡ ಮೂಲ ಸಿನಿಮಾವನ್ನು ಮೀರಿಸುವಂಥ ಇತಿಹಾಸವನ್ನು ನಿರ್ಮಿಸಿವೆ. ಹಾಗಾದರೆ ಆ ಸಿನಿಮಾಗಳು ಯಾವ್ಯಾವು, ಯಾಕೆ ಕನ್ನಡದಲ್ಲಿ ಅಷ್ಟು ದೊಡ್ಡ ಹಿಟ್ ಆದವು, ಮೂಲ ಸಿನಿಮಾಕ್ಕಿಂತ ಕನ್ನಡದಲ್ಲಿ ಏನು ಬದಲಾಗಿದೆ, ಇವೆಲ್ಲದರ ಬಗ್ಗೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಮುಂದುವರಿಯುತ್ತೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ನಿಮ್ಮ ನೆಚ್ಚಿನ FM ರೈನ್ಬೋ. ನಾನು ನಿಮ್ಮೊಂದಿಗೆ ಆರ್ಜೆ ಪ್ರಿಯಾಂಕಾ ಸೋನಲ್. ಸ್ನೇಹಿತರೆ, ಇವತ್ತಿಗೂ ಕೆಲವರು ಹೇಳ್ತಾರೆ ರಿಮೇಕ್ ಸಿನಿಮಾ ಅಂತ ಅಂದರೆ ಕಾಪಿ ಸಿನಿಮಾ ಅಂತ. ಆದರೆ ಸತ್ಯ ಅದಲ್ಲ ನೋಡಿ. ಒಂದು ಕಥೆ ಜನರನ್ನ ಮುಟ್ಟಿದೆ ಅಂತ ಅಂದರೆ ಆ ಕಥೆಯನ್ನು ಬೇರೆ ಭಾಷೆಯ ಜನರು ಅನುಭವಿಸಬೇಕು ಅನ್ನುವಂಥ ಕಾರಣಕ್ಕೆ ಆ ಉದ್ದೇಶದಿಂದ ಅಧಿಕೃತವಾಗಿ ಹಕ್ಕು ಪಡೆದುಕೊಂಡು ಹೊಸದಾಗಿ ಸಿನಿಮಾ ಮಾಡ್ತಾರೆ, ಅದೇ ರಿಮೇಕ್. ಇಲ್ಲಿ ನಮಗೊಂದು ಸವಾಲಿರುತ್ತೆ, ಅಂದರೆ ಬೇರೆ ಭಾಷೆಯಲ್ಲಿ ಬಂದಂಥ ಸಿನಿಮಾವನ್ನು ಕರ್ನಾಟಕಕ್ಕೆ ತರೋದು ಅಷ್ಟು ಸುಲಭವಾಗಿರಲ್ಲ. ಅಲ್ಲಿ ಮಾತನಾಡುವಂಥ ಭಾಷೆ ಬೇರೆ ಆಗಿರುತ್ತೆ, ಆಚರಣೆ ಬೇರೆ ಆಗಿರುತ್ತೆ, ಹಾಗೆ ಅಲ್ಲಿಯ ಹಾವಭಾವ ಹಾಸ್ಯ ಕೂಡ ಬೇರೆ ಆಗಿರುತ್ತೆ. ಹೀಗಾಗಿ ನಿರ್ದೇಶಕರಿಗೆ ಇದೊಂದು ರೀತಿಯ ದೊಡ್ಡ ಸವಾಲಾಗುತ್ತೆ, ಅದನ್ನ ನಮ್ಮ ಸಂಸ್ಕೃತಿಗೆ ಹೊಂದ್ಕೊಳ್ಳುವಂತೆ ಬದಲಾಯಿಸಿ ಅದಕ್ಕೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿ ಆ ರಿಮೇಕ್ ಸಿನಿಮಾಗಳನ್ನ ಮಾಡ್ತಾರೆ. ಆ ಸಿನಿಮಾಗಳು ರಿಲೀಸ್ ಆದಾಗ ಪ್ರೇಕ್ಷಕರ ಮನ ಕೂಡ ಗೆಲ್ಲುತ್ತೆ. ಅಂತಹ ಸಿನಿಮಾಗಳು ಸಾಕಷ್ಟಿದ್ದಾವೆ. ಅಂತಹ ಸಿನಿಮಾಗಳ ಲಿಸ್ಟ್ನಲ್ಲಿ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ ಆಗುತ್ತೆ, ಯಾವ ಸಿನಿಮಾ ನೀವು ಪದೇ ಪದೇ ನೋಡಿದ್ದೀರಾ, ಇದು ನಮ್ಮ ಕನ್ನಡ ಸಿನಿಮಾ ಅನ್ನ ಅನ್ನುವಂಥ ಕ್ವಶನ್ ನಿಮಗೆ ಯಾವಾಗ ಹುಟ್ಕೊಳ್ತು, ಇವೆಲ್ಲದರ ಬಗ್ಗೆ ನೀವು ಕೂಡ ಸಂದೇಶವನ್ನು ನಮಗೆ ಕಳಿಸಬಹುದು. 9:08:09:13 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇದೀಗ ನಿಮಗಾಗಿ ಒಂದು ರಿಮೇಕ್ ಅಂದರೆ ಕನ್ನಡದ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಸಿನಿಮಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಬೇರೆ ಭಾಷೆಯಿಂದ ಬಂದಂತಹ ರಿಮೇಕ್ ಸಿನಿಮಾಗಳು, ಕನ್ನಡದಲ್ಲಿ ಹಿಟ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಇತ್ತು. ಈಗಷ್ಟೇ ಹುಚ್ಚ ಸಿನಿಮಾದ ಹಾಡನ್ನ ಕೇಳಿದ್ರಿ. ಒಬ್ಬ ನಟನ ವೃತ್ತಿ ಜೀವನವನ್ನೇ ಬದಲಾಯಿಸಿದಂತಹ ಸಿನಿಮಾ ಇದು ಅಂತ ಹೇಳ್ಬೋದು. ಸುದೀಪ್ ಅವರ ಒಂದು ವೃತ್ತಿ ಜೀವನವನ್ನ ಬದಲಾಯಿಸಿದಂತಹ ಸಿನಿಮಾ ಇದು. ಒಂದು ಪ್ರೇಮ ಕಥೆ, ಕನ್ನಡ ಸಿನಿಪ್ರಿಯರ ಕಣ್ಣಲ್ಲಿ ನೀರು ತರಿಸಿದಂತಹ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿಗೂ ಕೂಡ ಹುಚ್ಚ ಅಂತ ಅಂದ್ರೆ

ಸಾಕಷ್ಟು ಜನರಿಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್, ಭಾವನಾತ್ಮಕ ಕ್ಲೈಮ್ಯಾಕ್ಸ್ ಏನಿದೆ ಅದು ತುಂಬ ಇಷ್ಟವಾಗುತ್ತೆ. ಕನ್ನಡ, ಈ ಸಿನಿಮಾ ಕನ್ನಡದಲ್ಲೇ ಹುಟ್ಟಿದ ಕಥೆ ಅಲ್ಲ ಅಂತ ಅಂದರೆ ನೀವು ನಂಬೋದಕ್ಕೂ ಕೂಡ ಸಾಧ್ಯವಿಲ್ಲ. ಆ ರೀತಿ ನಿರ್ದೇಶನದಲ್ಲಾಗಿರ್ಬೋದು, ಹಾಗೆ ನಟನೆಯಲ್ಲೂ ಕೂಡ ಇದು ಕನ್ನಡದೇ ಸಿನಿಮಾ ಅನ್ನುವ ಹಾಗೆ ನಟನೆ ಮಾಡಿದ್ದಾರೆ. 2001 ಈ ಒಂದು ಚಿತ್ರ ಬಿಡುಗಡೆಯಾಗಿತ್ತು, ಹುಚ್ಚ ಸಿನಿಮಾ. ಅಲ್ಲಿ ನಟ ಸುದೀಪ್ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ಕೊಟ್ಟಂತಹ ಚಿತ್ರ ಇದು. ಇನ್ನು ನಾಯಕಿಯಾಗಿ ರೇಖಾ ಅವರು ಕೂಡ ಅಭಿನಯಿಸಿದ್ರು. ಬಿಡುಗಡೆಯಾದ ಕೂಡಲೇ ಸಿನಿಮಾ ಭಾರಿ ಯಶಸ್ಸನ್ನ ಕಂಡಿತ್ತು. ಹಾಗೆ ಸುದೀಪ್ ಅವರ ಅಭಿನಯಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಈ ಚಿತ್ರದ ಮೂಲ ಕಥೆ ಕನ್ನಡದ್ದಲ್ಲ, 1999 ಬಿಡುಗಡೆಯಾದಂತಹ ತಮಿಳಿನ ಒಂದು ಸೂಪರ್ ಹಿಟ್ ಸಿನಿಮಾ ಸೇತು ಚಿತ್ರದ ಅಧಿಕೃತ ರೀಮೇಕ್ ಸಿನಿಮಾ ಅಂತ ಅಂದ್ರೆ ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ. ತಮಿಳಿನಲ್ಲಿ ವಿಕ್ರಮ್ ಅಭಿನಯಿಸಿದಂತಹ ಈ ಸಿನಿಮಾ ಅವರಿಗೂ ಕೂಡ ದೊಡ್ಡ ಬ್ರೇಕ್ ಕೊಟ್ಟಿತ್ತು. ಹಾಗೆ ನಮ್ಮ ಕನ್ನಡದ ಸ್ಟಾರ್ ನಟರಾಗಿರುವಂತಹ ಸುದೀಪ್ ಅವರಿಗೂ ಕೂಡ ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನಿಮಾ. ಕನ್ನಡದಲ್ಲಿ ಕಥೆಯ ಭಾವನೆ ಹಾಗೆ ಉಳಿಸಿಕೊಂಡು ಸಂಭಾಷಣೆ ಮತ್ತೆ ನಿರೂಪಣೆಯನ್ನ ಕನ್ನಡ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಈ ಒಂದು ಕಥೆಯನ್ನ ರೂಪಿಸಲಾಗಿತ್ತು. ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ಹುಚ್ಚ ಬಿಡುಗಡೆಯಾದ ನಂತರ ಸುದೀಪ್ ಅವರನ್ನ ಕನ್ನಡ ಚಿತ್ರರಂಗದ ಒಂದು ಭರವಸೆಯ ನಟ ಅಂತ ಹೇಳಿ ಗುರುತಿಸೋದಕ್ಕೆ ಸಾಧ್ಯವಾಯಿತು. ಈ ಸಿನಿಮಾದ ಯಶಸ್ಸಿನ ಬಳಿಕ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಕೂಡ ಸಿಕ್ವು. ಹಾಗೆ ಹುಚ್ಚ ಅವರ ಕರಿಯರ್ನಲ್ಲಿ, ಸುದೀಪ್ ಅವರ ಕರಿಯರ್ನಲ್ಲಿ ಮೈಲಿಗಲ್ಲು ಸಿನಿಮಾಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಪ್ರೀತಿ ಇದೆ, ತ್ಯಾಗ ಇದೆ, ಹಾಗೆ ಜೊತೆಗೆ ನೋವು ಕೂಡ ಇದೆ. ಈ ಮೂರೂ ಭಾವನೆಗಳನ್ನು ಹೃದಯಕ್ಕೆ ಮುಟ್ಟುವಂತೆ ಹೇಳಿದಂಥ ಚಿತ್ರ ಅಂತ ಅಂದರೆ ಅದು ಹುಚ್ಚ. ಅದ್ಭುತ ಹಾಡುಗಳನ್ನು ಈ ಒಂದು ಚಿತ್ರ ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ರಿಮೇಕ್ ಚಿತ್ರ ಅವರಿಗೆ ಇಷ್ಟವಾಗಿದೆ ಅಂತ ನೋಡ್ತಾ ಹೋಗೋಣ. ಮೇಡಮ್, ನಮಗೆ ಯಜಮಾನ ಹಾಗೆ ಆಪ್ತ ಮಿತ್ರ ಯಾರೇ ನೀನು ಚೆಲುವೆ ತುಂಬ ಇಷ್ಟ ಅಂತ ಹೇಳಿ ನವೀನ್ ಕಾವ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರಾಮಾಚಾರಿ ಹಾಗೂ ಆಪ್ತ ಮಿತ್ರ ಚಿತ್ರಗಳು ತುಂಬ ಇಷ್ಟ ಅಂತ ಪಾರ್ವತಿ ಮೋಹನ್ ಕುಮಾರ್ KHB ಕಾಲೋನಿ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಸತೀಶ್ NH ನಗರಕೆರೆಯಿಂದ, ಮೇಡಮ್ ತಮಿಳು ಸಿನಿಮಾ ಸೇತು ಕನ್ನಡದಲ್ಲಿ ಹುಚ್ಚ ಸುದೀಪ್ ಸರ್ ಅವರ ಅಭಿನಯ ಮಾಡಿದ್ದಾರೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ. ಹಾಗೆ ಯಜಮಾನ ಮತ್ತು ಕನಸುಗಾರ ಇವೆರಡೂ ಚಿತ್ರವೂ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ, ಹಾಗೆ ನೋಡಿದ್ದೀನಿ ಕೂಡ ಅಂತ ಹೇಳಿ ಅನಿತಾ ತಿರುಮಲೆ ಅವರು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕನಸುಗಾರ ಸಿಂಹಾದ್ರಿ ಸಿಂಹ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನನಕುಂಟ ಶಿರಾದಿಂದ ಸಂದೇಶವನ್ನು ಕಳಿಸಿ. ಹಾಗೆ ನಾಗರತ್ನ ರಾಜಾಜಿನಗರದಿಂದ, ರಾಮಚಾರಿ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಸಿನಿಮಾ, ಹಾಗೆ ಕಾದಿರುವೆ ನಿನಗಾಗಿ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಮುರಳೀಧರ್ ಅವಳಹಳ್ಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ನಿಮಗೆ ಯಾವ ಚಿತ್ರ ರಿಮೇಕ್ ಚಿತ್ರ ಯಾವುದು ನಿಮಗೆ ಕನ್ನಡದಲ್ಲಿ ಇಷ್ಟ ಆದಂಥದ್ದು, ಹಾಗೆ ನಿಮಗೆ ಯಾವಾಗ ಗೊತ್ತಾಯಿತು, ಯಾರ ಮೂಲಕ ಇದು ರಿಮೇಕ್ ಚಿತ್ರ ಇದು ಅಂತ ಹೇಳಿ ನಿಮಗೆ ಗೊತ್ತಾಗಿದ್ದು ಅಂತ ಹೇಳಿ ನೀವು ಕೂಡ ಸಂದೇಶವನ್ನು ಕಳಿಸಬಹುದು. 9489901013, 9480901013ಗೆ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಬೇರೆ ಭಾಷೆಗಳ ರಿಮೇಕ್ ಚಿತ್ರಗಳು ಕನ್ನಡದಲ್ಲಿ ಹಿಟ್ ಆದಂತಹ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಇತ್ತು. ಹಾಗೆ ಆ ಚಿತ್ರಗಳ ಹಾಡುಗಳನ್ನು ಕೂಡ ಕೇಳ್ತಾ ಸಾಗ್ತಾ ಇದ್ವಿ. ಹಾಗೆ ಯಜಮಾನ ಸಿನಿಮಾ 2000 ರಿಲೀಸ್ ಆದಂಥ ಯಜಮಾನ ಸಿನಿಮಾ, ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಸಿನಿಮಾ ಅತ್ಯಂತ ಜನಪ್ರಿಯತೆ ಪಡೆದಂಥ ಒಂದು ಸಿನಿಮಾ ಅಂತ ಹೇಳಬಹುದು. ಹಾಗೆ ಬಹುತೇಕರಿಗೆ ಇದು ಕನ್ನಡದ ಮೂಲ ಕಥೆಯೇ ಅಂತ ಅಂದ್ಕೊಂಡಿದ್ರು. ಈ ಸಿನಿಮಾ ತಮಿಳಿನ ವಾನತ್ತೈ ಪೋಲಾ ಚಿತ್ರದ ರಿಮೇಕ್ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅನ್ಸುತ್ತೆ, ಮೇ ಬಿ ಆ ಕಾಲದಲ್ಲಿ, ಈಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇದು ಕೇವಲ ಕಥೆಯನ್ನು ಮಾತ್ರ ಅಲ್ಲಿಂದ ತಗೊಂಡಿಲ್ಲ, ಕರ್ನಾಟಕದ ನೆಲ ಹಾಗೆ ಸಂಸ್ಕೃತಿ, ಕುಟುಂಬದ ಭಾವನೆಗಳಿಗೆ ತಕ್ಕಂತೆ ಕಥೆಯನ್ನು ಚೇಂಜ್ ಮಾಡಿಕೊಳ್ಳಲಾಗಿದೆ. ಹಾಗೆ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ನಾಲ್ವರು ಸಹೋದರರ ಬಾಂಧವ್ಯ ಹೇಗಿತ್ತು, ಹಾಗೆ ಮನಮಟ್ಟುವಂತಹ ಸಂಭಾಷಣೆ ಆಗಿರಬಹುದು, ಭಾವನಾತ್ಮಕ ದೃಶ್ಯಗಳು ಪ್ರೇಕ್ಷಕರ ಮನಗೆದಿದ್ವು. ಆಗಿನ

ವಿಶ್ವೆಯಲ್ಲಿ ಈ ಸಿನಿಮಾ ಸೂಪರ್ ಡೂಪರ್ ಸಿನಿಮಾ ಕೂಡ ಅಂತ ಹೇಳಿ ಕರೆಸ್ಕೊಂಡಿತ್ತು. ಇನ್ನು ಚಿತ್ರದ ಹಾಡುಗಳು ಬಿಡುಗಡೆಯಾಗೋಕ್ಕಿಂತ ಮುಂಚೆಯೇ ಈ ಹಾಡುಗಳು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ವು. ಸಿನಿಮಾ ಬಿಡುಗಡೆಯಾದಂತಹ ನಂತರ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸಕ್ಸಸ್ಸನ್ನು ಕೂಡ ಈ ಸಿನಿಮಾ ಕಾಣ್ತು. ಇಂದಿಗೂ ಕೂಡ ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ ಅಂತ ಅಂದರೆ ಯಜಮಾನ ಸಿನಿಮಾ ಮುಂಚೂಣಿಯಲ್ಲಿರುತ್ತೆ. ಸ್ನೇಹಿತರೆ, ಇದೀಗ ಅದೇ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟೇ ಟ್ಯೂನ್ಡ್.

ಸ್ನೇಹಿತರೆ, ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಸೂಪರ್ ಆದಂತಹ ಮಾಹಿತಿ. ಬೇರೆ ಭಾಷೆಯ ಚಿತ್ರ, ಅದು ಕನ್ನಡದಲ್ಲಿ ರಿಮೇಕ್ ಆಗಿ ಗೆದ್ದು ಬೀಗಿದಂತಹ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಿನಿಮಾಗಳು ಕಾಲ ಕಳೆದಂತೆ ಹಳೆದಾಗುತ್ತೆ, ಆದರೆ ಪ್ರೀತಿಯ ಅರ್ಥವನ್ನು ಹೊಸದಾಗಿ ಹೇಳ್ತಾ ಹೋಗ್ತಾ ಇರುತ್ತೆ. ಹಾಗೆ ಮುಖ ನೋಡದೆ ಕೇವಲ ಪತ್ರಗಳ ಮೂಲಕ ಶುರುವಾದಂಥ ಪ್ರೇಮ ಕಥೆ ಅಂದರೆ ಇಂದಿನ ಮೊಬೈಲ್ ಯುಗದಲ್ಲೂ ಕೂಡ ಅಷ್ಟೇ ಹೊಸದಾಗಿ ಅಂತ ನಮ್ಗನ್ಸುತ್ತೆ. ಆದರೆ ಕನ್ನಡದಲ್ಲಿ ಎವರ್ಗ್ರೀನ್ ಹಿಟ್ ಆದಂಥ ಈ ಸಿನಿಮಾ ಮೂಲತಃ ಕನ್ನಡದ ಸಿನಿಮಾ ಅಲ್ವೇ ಅಲ್ಲ. ಹೌದು, ಈಗ ಮಾತಾಡ್ತಾ ಇರೋದು ಕನ್ನಡದ ಸೂಪರ್ ಹಿಟ್ ಪ್ರೇಮ ಕಥೆ ಯಾರೇ ನೀನು ಚಲುವೆಯ ಬಗ್ಗೆ. 1998 ಈ ಚಿತ್ರ ಬಿಡುಗಡೆಯಾಗುತ್ತೆ. ಆ ಕಾಲದ ಯುವಕರ ಮನಗೆದ್ದಂಥ ಪ್ರೇಮ ಕಥೆ ಇದು. ಈಗಲೂ ಕೂಡ ಅಷ್ಟೇ ಇಷ್ಟಪಡ್ತಿದ್ದಾರೆ, ಆ ಸಾಂಗ್ಗಳು ಕೂಡ ತುಂಬ ಇಷ್ಟ ಆಗುತ್ತೆ, ಅದೊಂದು ಕಡೆ ಬಿಡಿ. ಆದರೆ ಈ ಚಿತ್ರದಲ್ಲಿ ರವಿಚಂದ್ರನ್ ಹಾಗೆ ಸಂಗೀತ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಪ್ರೀತಿ ಭಾವನೆ ಹಾಗೆ ಸಂಗೀತ ಮನ ಮುಟ್ಟುವಂತಹ ಕಥೆಯೊಂದಿಗೆ ಸಿನಿಮಾ ದೊಡ್ಡದಾಗಿ ಯಶಸ್ಸನ್ನ ಕಾಣುತ್ತೆ. ಈ ಸಿನಿಮಾದ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಈ ಚಿತ್ರದ ಮೂಲ ತಮಿಳಿನ ಕಾದಲ್ ಕೊಟ್ಟಾಯ್, ಅಜಿತ್ ಕುಮಾರ್ ಹಾಗೆ ದೇವಯಾನಿ ಅಭಿನಯಿಸಿದ್ರು ಈ ಸಿನಿಮಾದಲ್ಲಿ. ತಮಿಳಿನಲ್ಲೂ ಕೂಡ ಈ ಚಿತ್ರ ಭಾರೀ ಯಶಸ್ಸನ್ನ ಕಂಡಿತ್ತು. ನಂತರ ಈ ಕಥೆಯನ್ನ ಕನ್ನಡಕ್ಕೆ ತಂದು ಇಲ್ಲಿರುವಂತಹ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಕೆಲವೊಂದಿಷ್ಟು ಚಿತ್ರದಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ಬದಲಾವಣೆಯನ್ನ ಮಾಡಿಕೊಂಡಿದ್ರು. ಕನ್ನಡದಲ್ಲಿಯೂ ಕೂಡ ಈ ಸಿನಿಮಾ ಉತ್ತಮ ಯಶಸ್ಸನ್ನ ಗಳಿಸ್ತು. ಹಾಗೆ ಇವತ್ತಿಗೂ ಕೂಡ ಎವರ್ಗ್ರೀನ್ ಪ್ರೇಮ ಕಥೆಗಳ ಪಟ್ಟಿಯಲ್ಲಿ ತನ್ನದೇ ಸ್ಥಾನವನ್ನ ಈ ಚಿತ್ರ ಉಳಿಸ್ಕೊಂಡಿದೆ. ಇದೀಗ ಆ ಚಿತ್ರದ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಪ್ರಸಾರ ಆಗ್ತಿದೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೇ, ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಬಂದಂತಹ ಸಿನಿಮಾಗಳು ಬಗ್ಗೆ ಮಾಹಿತಿ, ಸಿನಿಮಾಗಳ ಬಗ್ಗೆ ಮಾಹಿತಿ, ಹಾಗೆ ಆ ಸಿನಿಮಾಗಳ ಹಾಡುಗಳನ್ನ ಕೇಳ್ತಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಸಮಯ ಹೋಗ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಹಾಗೆ ಸಂದೇಶಗಳನ್ನ ಕಳಿಸಿದ್ದಾರೆ ನಮ್ಮ ಸ್ನೇಹಿತರು. ವಿಜಯನಗರ ಜಿಲ್ಲೆ ಬಳಗನೂರು ಗ್ರಾಮದಿಂದ ಬಸವರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಸುದೀಪ್ ಮೂವಿಯಿಂದ ಹೀಗು ಮತ್ತು ರೋಬೋ ತೆಲುಗು ಪಿಕ್ಚರ್, ಆದರೆ ಸಾಂಗ್ ತೆಲುಗಿನಲ್ಲಿ ಒಂದು ಸ್ವಲ್ಪ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ, ಅಂಜದ ಗಂಡು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ. 1984 ತಮಿಳಿನ ತಂಬಿಕ್ಕು ಎಂಥ ಊರು ಚಿತ್ರ ಮತ್ತು ಯಾರೇ ನೀನು ಚೆಲುವೆ ತಮಿಳಿನ ಕಾದಲ್ ಕೊಟ್ಟೆ ಚಿತ್ರದ ರಿಮೇಕ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅದನ್ನೇ ಮಾತನಾಡಿದ್ವಿ. ಹಾಗೆ ನಮ್ಮ ಚಂದನವನದಲ್ಲಿ ಹಲವಾರು ರಿಮೇಕ್ ಚಿತ್ರಗಳ ಲೀಸ್ಟ್ ದೊಡ್ಡದಿದೆ. ಹಾಗೆ ಎಷ್ಟೋ ಕಲಾವಿದರುಗಳಿದ್ದಾರೆ ಚಿತ್ರರಂಗದಲ್ಲಿ, ಮರುಜನ್ಮ ಕೊಟ್ಟಿದ್ದಾವೆ ಇಂತಹ ಸಿನಿಮಾಗಳು. ಅದರಲ್ಲೂ ಕೂಡ ರಾಮಚಾರಿ, ಕನಸುಗಾರ, ಯಜಮಾನ, ಆಪ್ತರಕ್ಷಕ, ಹುಚ್ಚ, ಶಾಂತಿ ನಿವಾಸ ಚಿತ್ರಗಳು ನನಗೆ ಬಹಳ ಇಷ್ಟ ಅಂತ ಹೇಳಿ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಲುವೆ, ಮಾಂಗಲ್ಯಂ ತಂತು ನಾನೇ, ನಮ್ ಕೋಟಿಗೊಬ್ಬ ಹಾಗೂ ನಾನು ನನ್ನ ಹೆಂಡತಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಯಶವಂತ್ ಅವರು. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಶೇಖರ್ ಗಂಗಾವತಿಯಿಂದ. ಯಜಮಾನ, ಹಾಗೆ ಆ ಸಿನಿಮಾಗಳು ತಮಿಳಿನ ರಿಮೇಕ್ ಆಗಿತ್ತು. ಸಿನಿಮಾಗಳ ಕಥೆ ಒಂದೇ ಆದರೂ ನಟರು ಹಾಗೆ ಸಂಗೀತ ನಿರ್ದೇಶಕರು ಬೇರೆ ಬೇರೆ ಆಗಿದ್ರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತವಾಗಿಯೂ ಆಯಾ ಭಾಷೆಗೆ ತಕ್ಕಂತೆ, ಹಾಗೆ ಆ ಭಾಷೆಯ ಸಂಸ್ಕೃತಿ, ನೆಲ, ಭಾಷೆ, ಹಾಗೆ ಆ ನಟರನ್ನು ಬಳಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ರಿಮೇಕ್ ಚಿತ್ರಗಳು ನಮ್ಮ ಭಾಷೆಯ ಜನರಿಗೆ ಇಷ್ಟ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ಮತ್ತೊಂದು ಸಿನಿಮಾ ಬಗ್ಗೆ ಮಾತಾಡಲೇಬೇಕು. ಈಗ ನಾನು ಹೇಳ್ತಾ ಇರುವಂಥ ಸಿನಿಮಾ ಯಾವುದು ಅಂತ ಅಂದರೆ, ನೀವು ಆ ಸಿನಿಮಾ ನೋಡಿದಾಗ ಸಾಕಷ್ಟು ಭಯ ಪಡ್ಕೊಂಡಿದ್ರಿ, ಹಾಗೆ ಥಿಯೇಟ್ರಿಂದ ಹೋಗೋದಕ್ಕೂ ಕೂಡ ಜನ ಹೆದರ್ತಾ ಇದ್ರಂತೆ ಆ ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ. ಆ ಸಿನಿಮಾ ಯಾವುದು ಅಂತ ಅಂದರೆ ಆಪ್ತ ಮಿತ್ರ. ಆಪ್ತ ಮಿತ್ರ ರಿಮೇಕ್ ಆಗಿ ಬಂದಂಥ, ನಮ್ಮ ಇಂಡಸ್ಟ್ರಿಗೆ ಬಂದಂಥ ಒಂದು ಹಿಟ್ ಸಿನಿಮಾ ಇದು. 2004 ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತ ಸಿನಿಮಾ ಸಿಕ್ಕಂಥ ವರ್ಷ ಅಂತ ಹೇಳ್ಬೋದು.

ಡಾಕ್ಟರ್ ವಿಷ್ಣುವರ್ಧನ್ ಸೌಂದರ್ಯ, ಪ್ರೇಮ ಹಾಗೆ ರಮೇಶ್ ಅರವಿಂದ್ ಅವರು ಒಟ್ಟಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಕಥೆ ಮೊದಲು ಹುಟ್ಟಿದ್ದು ಕರ್ನಾಟಕದಲ್ಲಿ ಅಲ್ಲ, ಕೇರಳದಲ್ಲಿ. 1993 ಬಿಡುಗಡೆಯಾದಂಥ ಮಲಯಾಳಂ ಸಿನಿಮಾ ಮಣಿ ಚಿತ್ರಲು ಆ ಸಿನಿಮಾದಲ್ಲಿ ಅಲ್ಲಿ ಸೂಪರ್ ಹಿಟ್ ಆಗಿತ್ತು, ಅಲ್ಲಿ ಕ್ಲಾಸಿಕ್ ಸಿನಿಮಾ ಆಗಿತ್ತು ಅದು. ನಂತರ ಅದನ್ನು ನಿರ್ದೇಶಕ ಪಿ ವಾಸು ಅವರು ಕನ್ನಡಕ್ಕೆ ತರ್ತಾರೆ. ಕನ್ನಡಕ್ಕೆ ತಂದಾಗ ಅಲ್ಲಿ ಒಂದು ಒಳ್ಳೆಯ ಕಥೆ ಪ್ರೇಕ್ಷಕರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಿನಿಮಾದ ಯಶಸ್ಸಿನ ಗುಟ್ಟು ಅದೇ ಕರ್ನಾಟಕದವರು ಆ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದು. ಹಾಗೆ ಪ್ರೇಕ್ಷಕರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆ ಸಿನಿಮಾದ ಕಥೆಯನ್ನು ಸ್ವಲ್ಪ ಕೊಂಚ ಬದಲಾವಣೆಯನ್ನು ಮಾಡಲಾಗಿತ್ತು. ವಿಷ್ಣುವರ್ಧನ್ ಅವರ ಪಾತ್ರಕ್ಕೆ ಇನ್ನಷ್ಟು ತೂಕ ಕೊಟ್ಟರು ಅವರ ನಟನೆ. ಇನ್ನು ಸಂಭಾಷಣೆಗಳು ಕನ್ನಡದ ಭಾವನೆಗೆ ತಕ್ಕಂತೆ ಬದಲಾವಣೆ ಮಾಡಲಾಗಿತ್ತು. ಇನ್ನು ಗುರುಕಿರಣ್ ಅವರ ಸಂಗೀತ ಸಿನಿಮಾಗೆ ಮತ್ತೊಂದು ಜೀವ ತುಂಬಿತ್ತು ಅಂತಲೇ ಹೇಳ್ಬೋದು. ಆಪ್ತ ಮಿತ್ರ ಸೂಪರ್ ಹಿಟ್ ಮಾತ್ರ ಅಲ್ಲ, ಕನ್ನಡದ ಇತಿಹಾಸದಲ್ಲೇ ಅಚ್ಚಳಿಯದಂತಹ ಸಿನಿಮಾ ಆಗಿ ಉಳಿತು. ಇನ್ನೊಂದು ವಿಷಯ ಅಂತ ಅಂದರೆ ನಾಗವಲ್ಲಿ ಅನ್ನೋ ಅಂತ ಒಂದು ಹೆಸರು ಇವತ್ತಿಗೂ ಯಾರಾದರೂ ಹೇಳಿದರೆ ತಟ್ಟಂತ ನೆನಪಾಗೋದು ಸೌಂದರ್ಯ ಅವರ ಮುಖ. ಎಸ್ ಸ್ನೇಹಿತರೆ, ಇದೀಗ ಅದೇ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಡಿಂ ತಕ್ಕ ಡಿಂ ತಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ ಡಕ್ಕ

ಸ್ನೇಹಿತರೆ, ಬೇರೆ ಭಾಷೆಗಳ ಚಿತ್ರಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟು ಸೂಪರ್ ಹಿಟ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಇತ್ತು. ಹಾಗೆ ಕೆಲವೊಂದ್ಸರಿ ಪ್ರೀತಿ ಗೆಲ್ಲೋದಿಲ್ಲ, ಆದರೆ ಪ್ರೇಮ ಕತೆ ಮಾತ್ರ ಯಾವತ್ತಿಗೂ ಎಂದಿಗೂ ಶಾಶ್ವತ ಅಂತ ಅನ್ಸುತ್ತೆ. ಅಂತ ಅಂದರೆ ಕೆಲವೊಂದಿಷ್ಟು ಚಿತ್ರಗಳು ನಮ್ಮ ಯುವಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಹಾಗೆ ಆ ಸಿನಿಮಾ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅಂತ ಕೂಡ ಅನ್ಸುತ್ತೆ. ಪ್ರೀತಿಗಾಗಿ ಎಲ್ಲವನ್ನ ಬಿಟ್ಟು, ಅಂದರೆ ಕುಟುಂಬದವ್ರನ್ನೆಲ್ಲರನ್ನೂ ಬಿಟ್ಟು ಓಡಿ ಹೋಗಿ ಹೊಸ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೋದಂತಹ ಜೋಡಿ ಯಾವ ರೀತಿ ತೊಂದರೆ ಅನುಭವಿಸುತ್ತೆ ಅನ್ನುವಂಥ ಒಂದು ಕಥೆಯನ್ನು ಇಟ್ಕೊಂಡು ಒಂದು ಸುಂದರವಾದಂತಹ ಚಿತ್ರವನ್ನು ನಿರ್ದೇಶನ ಮಾಡಿ ನಮ್ಮ ಪ್ರೇಕ್ಷಕರಿಗೆ ಕೊಟ್ಟಿದ್ರು. ಆ ಸಿನಿಮಾ ಮತ್ಯಾವುದೂ ಅಲ್ಲ ಚೆಲುವಿನ ಚಿತ್ತಾರ. ಆದರೆ ಈ ಸಿನಿಮಾ ಮೂಲತಃ ಕನ್ನಡದ್ದು ಅಲ್ಲ, ಇದು ತಮಿಳಿನ ಸಿನಿಮಾದ ರಿಮೇಕ್ ಅಂತ ಅಂದರೆ ನೀವು ನಂಬ್ತೀರಾ ಖಂಡಿತವಾಗಿಯೂ. ಇದು 2007 ಬಿಡುಗಡೆಯಾದಂತಹ ಚಲನಚಿತ್ರ ಸಿನಿಮಾ. ಇದರಲ್ಲಿ ಗಣೇಶ್ ಹಾಗೆ ಅಮೂಲ್ಯ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಆಗಿನ ಕಾಲಕ್ಕೆ ಯುವಕರು ಹಾಗೆ ಯುವತಿಯರಿಗೆ ಇದೊಂದು ರೀತಿಯ ಹುಚ್ಚು ಹಿಡಿಸಿದಂತಹ ಸಿನಿಮಾ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸರಳ ಪ್ರೇಮಕತೆ ಇತ್ತು, ಹಾಗೆ ಮನಮುಟ್ಟುವಂತಹ ಸಂಭಾಷಣೆಗಳಿದ್ವು, ಭಾವನೆಗಳಿತ್ತು, ಹಾಗೆ ಜೊತೆಗೆ ಸಂಗೀತ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬ ಜನ ಈ ಹಾಡುಗಳಿಂದಲೇ ಆ ಸಿನಿಮಾ ನೋಡೋದಕ್ಕೆ ಪ್ರೇರೇಪಿತರಾದ್ರು ಅಂತ ಹೇಳ್ಬೋದು. ಹಾಗೆ ಈ ಚಿತ್ರದ ಮೂಲ ತಮಿಳಿನ ಕಾದಲ್ ಸಿನಿಮಾ. ಇದು 2004 ಬಿಡುಗಡೆ ಆಗಿತ್ತು. ನಿರ್ದೇಶಕ ಬಾಲಾಜಿ ಶಕ್ತಿವೇಲ್ ನಿರ್ದೇಶಿಸಿದ್ರು ಈ ಒಂದು ಸಿನಿಮಾ. ತಮಿಳಿನಲ್ಲೂ ಕೂಡ ಈ ಸಿನಿಮಾ ದೊಡ್ಡ ಯಶಸ್ಸನ್ನ ಕಂಡಿತ್ತು, ಅದೇ ರೀತಿ ಕನ್ನಡದಲ್ಲೂ ಕೂಡ ದೊಡ್ಡ ಯಶಸ್ಸನ್ನ ಕಾಣ್ತು. ಅಂದ್ರೆ ಇಲ್ಲಿ ನಮ್ಮ ಕನ್ನಡಕ್ಕೆ ಆ ಸಿನಿಮಾ ತಂದಾಗ ಇಲ್ಲಿಯ ನೆಲ, ಭಾಷೆ, ಸಂಸ್ಕೃತಿಗೆ ತಕ್ಕಂತೆ ಈ ಸಿನಿಮಾವನ್ನ ರೂಪಿಸಲಾಗಿತ್ತು. ಹಾಗೆ ಈ ಚಿತ್ರದ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ, ಈ ಸಿನಿಮಾ ನೈಜ ಘಟನೆ ಆಧಾರಿತ ಸಿನಿಮಾ ಅಂತ ಹೇಳ್ತಾರೆ. ಅದು ಹಾಗಾಗಿಯೇ ಈ ಸಿನಿಮಾ ಅಷ್ಟು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅಂತ ಹೇಳಲಾಗುತ್ತೆ. ಆದರೆ ಭಾವನೆಗಳು, ಅಲ್ಲಿರುವಂತಹ ನಟನೆ, ಹಾಗೆ ಸಹಜವಾಗಿ ನಟರು ನಟಿಸಿರೋದ್ರಿಂದ ಪ್ರೇಕ್ಷಕರಿಗೆ ಆ ಸಿನಿಮಾ ಇಷ್ಟ ಆಯಿತು. ಹಾಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ತು. ಗಣೇಶ್ ಹಾಗೆ ಅಮೂಲ್ಯ ಅವರಿಗೆ ಈ ಸಿನಿಮಾ ಒಂದು ರೀತಿಯ ಯಶಸ್ಸನ್ನ ತಂದುಕೊಟ್ಟು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈಗ ಅದೇ ಸಿನಿಮಾದ ಮನಮುಟ್ಟುವಂತಹ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಕೆಲವು ಸಿನಿಮಾಗಳು ಕೇವಲ ಹಿಟ್ ಆಗೋದಷ್ಟೇ ಅಲ್ಲ, ಒಬ್ಬ ನಟನ ಸ್ಟಾರ್ಡಮ್ಮನ್ನೇ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಕೊಡುತ್ತೆ. ದರ್ಶನ್ ಅವರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನುವಂಥ ಹೆಸರು ಮತ್ತಷ್ಟು ಗಟ್ಟಿಯಾಗಿ ಕೇಳಿಬರೋದಕ್ಕೆ ಕಾರಣವಾದಂಥ ಸಿನಿಮಾ ಅಂತ ಅಂದರೆ ಅದು ಕೂಡ ಗಜ ಅಂತ ಹೇಳ್ಬೋದು. ಇದು ಕೂಡ ಕನ್ನಡದ ಸ್ವಂತ ಕತೆ ಆಗಿರಲಿಲ್ಲ. 2008 ಬಿಡುಗಡೆಯಾದಂಥ ಗಜ ಚಿತ್ರವನ್ನು ಕೆ ಮಾದೇಶ್ ನಿರ್ದೇಶಿಸಿದ್ರು. ಚಿತ್ರದಲ್ಲಿ ದರ್ಶನ್ ಹಾಗೆ ನವ್ಯ ಅವರು ಮುಖ್ಯ ಪಾತ್ರ.

ಇದರಲ್ಲಿ ಕಾಣಿಸ್ಕೊಂಡಿದ್ರು. ಆಕ್ಷನ್, ಪ್ರೀತಿ, ಕುಟುಂಬದ ಭಾವನೆ, ಮನೋರಂಜನೆ ಎಲ್ಲವೂ ಕೂಡ ಇದರಲ್ಲಿ ಇತ್ತು. ಇನ್ನು ಈ ಸಿನಿಮಾ 2005 ಬಿಡುಗಡೆಯಾದಂಥ ತೆಲುಗಿನ ಭದ್ರಾ ಚಿತ್ರದ ಅಧಿಕೃತ ಕನ್ನಡದ ರಿಮೇಕ್ ಚಿತ್ರ ಅಂತ ಇದು. ತೆಲುಗಿನಲ್ಲಿ ರವಿತೇಜ ನಾಯಕನಾಗಿ ಅಭಿನಯಿಸಿದ್ರು. ಹಾಗೆ ನಿರ್ದೇಶಕ ಬೊಯ್ಯಪಾಟಿ ಶ್ರೀನು ಅವರು. ಈ ಸಿನಿಮಾ ದೊಡ್ಡ ಬ್ಲಾಕ್ ಬಾಸ್ಟರ್ ಕೂಡ ಆಗಿತ್ತು. ಕನ್ನಡದಲ್ಲಿ ಕಥೆಯ ಆತ್ಮವನ್ನೇ ಉಳಿಸಿಕೊಂಡು ಸ್ಥಳೀಯ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ಈ ಚಿತ್ರವನ್ನ ನಿರ್ದೇಶನ ಕೂಡ ಮಾಡಲಾಗಿತ್ತು. ಕೆಲವೊಂದಿಷ್ಟು ಬದಲಾವಣೆ ಕೂಡ ಮಾಡಲಾಗಿತ್ತು. ಇದೀಗ ಅದೇ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಹಾಗೆ ರಿಮೇಕ್ ಅಂತ ಅಂದ ತಕ್ಷಣ ನಾವು ಕಾಪಿ ಅಂತ ಅನ್ಕೋತೀವಿ, ಆದರೆ ರಿಮೇಕ್ ಕಾಪಿ ಅಲ್ಲ, ಒಂದೊಳ್ಳೆ ಕಥೆಗೆ ಬೇರೆ ಭಾಷೆಯಲ್ಲಿ ಸಿಕ್ಕಂತ ಹೊಸ ಜೀವ ಅಂತ ಅನ್ಬೋದು. ಇನ್ನಷ್ಟು ಕುತೂಹಲದ ಸಿನಿ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
0: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ.
1: ಹೇಳ್ತಿದ್ಲು ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು.
0: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
1: ನೀವು ಸಹ ಅಳವಡಿಸಿಕೊಳ್ಳಿ.
0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 11:02:32. ಈ ಸಮಯದ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ ಇರೋದು ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಇಂದಿನ ಆಪ್ ಕಿ ಪಸಂದ್ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ನಿಮಗೆ ಹೇಳುವಂತಹ ಸಮಯ. ಆಪ್ ಕಿ ಪಸಂದ್ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ನೀವು ಕಾಯ್ತಾ ಇದ್ದಂತಹ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದ ವಿಶೇಷ ಏನು ಅಂತ ಅಂದರೆ, ಬಾಲಿವುಡ್ನ ಖ್ಯಾತ ಗಾಯಕ, ಸಿಹಿ ಧ್ವನಿಯ ಗಾಯಕ ಅಂತ ನಾವು ತುಂಬ ಇಷ್ಟಪಡುವಂತಹ ಗಾಯಕ ಸೋನು ನಿಗಮ್ ಅವರ ಹುಟ್ಟುಹಬ್ಬ ಇವತ್ತು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರು ಹಾಡಿದಂತಹ ಹಾಡುಗಳನ್ನು ಕೇಳುವಂತಹ ಸಂದರ್ಭ. ಈ ಸಮಯದಲ್ಲಿ ನಿಮಗೆ ಅವರು ಹಾಡಿದಂತಹ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟ ಆಗ್ತಾಯಿದೆ, ಹಾಗೆ ಅವರು ಹಾಡಿದಂತಹ ಯಾವ ಹಾಡು ನಿಮಗೆ ಇಷ್ಟ ಅಂತ ನಮಗೆ ಬರೆದು ಕಳಿಸಿ. ಹಾಗೆ ನಿಮ್ಮ ಹೆಸರಿನ ಜೊತೆಗೆ ಸಂದೇಶವನ್ನು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬಂದು ತಲುಪಬೇಕು.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಆಕಾಶವಾಣಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಟಾಪ್ ಕೀ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನ ಕಳಿಸಬಹುದು. ಸಂದೇಶದಲ್ಲಿ ನೀವು ಇಷ್ಟಪಡುವಂತಹ ಹಾಡು, ಹಾಗೆ ಚಿತ್ರದ ಹೆಸರು ಮತ್ತು ನಿಮ್ಮ ಹೆಸರನ್ನ ಬರೆಯೋದನ್ನ ಮಾತ್ರ ಮರಿಬೇಡಿ. ಈಗ ಕೇಳಿಬಂದ ಗೀತೆ ಸಚ್ಚಾ ಜೂತಾ ಚಿತ್ರದ ಹಾಡು, ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ ಕೇಳಿಬಂದ್ರಿ. ಈ ಮೊದಲು ನಾನು ಹೇಳಿದೆ, ಇಂದಿನ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅವರು ಹಾಡಿದ ಹಾಡುಗಳನ್ನ ಕೇಳೋಣ ಅಂತ. ಕಲ್ಹೋನ ಹೋ ಹಾಗೂ ಕಬಿ ಖುಷಿ ಕಬಿಗಮ್ ಚಿತ್ರದ ಗೀತೆಗಳನ್ನ ಈಗಾಗಲೇ ಕೇಳಿಯಾಗಿದೆ. ಇನ್ನಷ್ಟು ಹಾಡುಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ರೆಡಿ ಆಗಿದೆ. ಹಾಗೆಯೇ ನೀವು ಈ ಸಮಯದಲ್ಲಿ ಯಾವ ಹಾಡನ್ನ ಕೇಳೋಕೆ ಇಷ್ಟಪಡ್ತಿದ್ದೀರಾ ಅಂತ ನಮಗೆ ತಿಳಿಸಬಹುದು. ಸೋನು ನಿಗಮ್ ಅವರ ಗೀತೆಯಾಗಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬರ್ತಾ ಇದೆ, ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ

0: ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಪ್ ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 11:32. ಕಾರ್ಯಕ್ರಮದಲ್ಲಿ ನಮಗೆ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ನಮಗೆ ಸಂದೇಶವನ್ನ ಕಳಿಸಿದ ಮೊದಲಿಗರಲ್ಲಿ ರೂಪಾ ಪಾಂಡು ರಂಗರಾವ್ ಅವರು ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳುಹಿಸಿ ಕಭಿ ಖುಷಿ ಕಭಿಗಮ್ ಚಿತ್ರದ ಗೀತೆಯನ್ನ ಕೇಳಿದ್ರು. ಹಾಗೆ ಮುಂದಿನ ಸಂದೇಶ ಬಂದಿದೆ, ಸಪ್ರೇಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಹೀರಾಮಣಿ ವರ್ಮಾ, ಪಾರಸ್ಮಣಿ ವರ್ಮಾ, ಪುಷ್ಪೇಂದ್ರ ಮಣಿ ವರ್ಮಾ ಹಾಗೂ ನೋಕೆಲಾಲ್ ವರ್ಮಾ ಅವರು ಛತ್ತೀಸ್ಗಢದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ ಸುಧಾ ಜಯಶ್ರೀ ಸುನೀಲ್ ಅವರು ಸಂದೇಶವನ್ನ ಕಳಿಸಿದ್ದಾರೆ, ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ವಾನಿಶ್ರೀ ಅವರು ಇಳ್ಕಲ್ಲಿಂದ ಸಂದೇಶವನ್ನ ಕಳಿಸಿ ಸೋನು ನಿಗಮ್ ಅವರ ಹಾಡಿದ ಹಾಡನ್ನ ಕೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದ್ದೆ ದಿಲೀಪ್ ಕಲ್ಯಾಣ್ಕರ್ ಅವರು ಕೊಲಂಬೊ ಶ್ರೀಲಂಕಾದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಐ ಆಮ್ ಲಿಸ್ನಿಂಗ್ ಅಂಡ್ ಎಂಜಾಯಿಂಗ್ ಪ್ಲೇಲಿಸ್ಟ್ ಅಂಡ್ ಮೆಲೋಡಿಯಸ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ದೇಶದ ವಿದೇಶದಿಂದನೂ ಸಹ ನಮ್ಮ ಆಕಾಶವಾಣಿ ಕನ್ನಡ ಕಾಮನ ಬಿಲ್ಲಿನ ಪ್ರೇಮವನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ ಬಂದಿದೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಎನಾ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಗೀತೆಯ ರಿಕ್ವೆಸ್ಟನ್ನು ನಮಗೆ ತಲುಪಿಸಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನನ್ನ ಇಷ್ಟದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೊಹಮ್ಮದ್ ಅವರು ನಾಗರಹಾಳದಿಂದ, ರಾಯಚೂರಿನ ನಾಗರಹಾಳದಿಂದ ಸಂದೇಶವನ್ನು ಕಳುಹಿಸಿ ಅಗ್ನಿಪಥ್ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರಿವರು ಕಾಟಿ ಪತಂಗ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ರು. ಪ್ರಸಾರ ಆಗಿದೆ ಹಾಡು. ಮುಂದಿನ ಸಂದೇಶ ಬಂದಿದೆ ಕಬಡ್ಡಿ ವೆಂಕಟೇಶ್ ಅವರು ಕಬಡ್ಡಿ ಇಂದಿರಾ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಅವರು ಬೆಂಗಳೂರಿನ ಸಂದೇಶವನ್ನು ಕಳಿಸಿದ್ರೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಹ್ಯಾಪಿ ಬರ್ತ್ಡೇ ಸೋನು ನಿಗಮ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಹುವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ತಾಲೂಕಿನಿಂದ. ಹಾಗೆ ಮುಂದಿನ ಸಂದೇಶ ಸೋನು ನಿಗಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಅವರು ಗಾಯಕರಾಗುವ ಮೊದಲು ಟಿ ಸೀರೀಸ್ನ ಕ್ಯಾಸೆಟ್ಗಳಲ್ಲಿ ಮೊಹಮ್ಮದ್ ರಫಿ ಅವರ ಹಾಡುಗಳನ್ನ ಹಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಅವರು ಹಾಡಿದಂತಹ ಹಾಡುಗಳು ಎಷ್ಟೊಂದು ಕನ್ನಡ ಚಿತ್ರರಂಗ ಇರಬಹುದು, ಹಾಗೆ ತಮಿಳು, ತೆಲುಗು ಅಲ್ಲದೆ ಎಲ್ಲ ಚಿತ್ರರಂಗದಲ್ಲೂ ಸೋನು ನಿಗಮ್ ಅವರ ಧ್ವನಿಯಂತೂ ಅಚ್ಚಳಿಯದೇ ಇದೆ. ಅಷ್ಟು ಸೂಪರ್ ಹಿಟ್ ಗೀತೆಗಳನ್ನು ನೀಡಿದ್ದಾರೆ. ಅವರ ಹುಟ್ಟುಹಬ್ಬದ ದಿನ ಅವರನ್ನು ಸಂಭ್ರಮಿಸೋಣ, ಅವರ ಗಾಯನದ ಗೀತೆಗಳನ್ನು ಕೇಳುವ ಮೂಲಕ. ಹಾಗೆ ಮುಂದಿನ ಸಂದೇಶ ಬಂದಿದೆ ಸರಸ್ವತಿ ಚಂದ್ರ ಚಿತ್ರದ ಗೀತೆಗೋಸ್ಕರ ಸಂದೇಶ ಕಳಿಸಿದ್ದಾರೆ. ಕಾಮನಕೆರೆ ಹುಂಡಿ ಮೈಸೂರಿನಿಂದ ಟೈಲರ್ ಶಿವಣ್ಣ, ರೂಪಾ ಪ್ರಭುದೇವ್, ಪೂರ್ವಿಕಾ ಮತ್ತು ಹೇಮಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗಣೇಶ್ ಅವರು ಕುವೈತ್ನಿಂದ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರ ರಿಕ್ವೆಸ್ಟನ್ನು ನಾವಂತೂ ತಗೊಂಡಿದ್ದೀವಿ. ಹಾಗೆ ಪ್ಲೇಲಿಸ್ಟ್ನು ಸಹ ರೆಡಿ ಮಾಡಿದ್ದೀವಿ. ನೀವು ಕೇಳಿರುವಂತಹ ಗೀತೆಗಳು ಈ ಒಂದು ಗಂಟೆಯಲ್ಲಿ ಪ್ರಸಾರ ಆಗೇ ಆಗುತ್ತೆ. ಕೇಳ್ತಾ ಇರಿ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ 3 ಇಡಿಯಟ್ಸ್ ಚಿತ್ರದಿಂದ ಕೇಳಿ ಎಂಜಾಯ್ ಮಾಡಿ.

ಒಂದು ಚಿತ್ರದ ಹಾಡನ್ನ ಕೇಳಿ ಬಂದ್ರಿ ಲತಾ ಮಂಗೇಶ್ಕರ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಈ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ಸಮೀರ್ ಹಾಗೂ ಸಂಗೀತವನ್ನ ನೀಡಿದ್ದು ಆನಂದ್ ಮಿಲಿಂದ್. ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 11:47. ಈ ಸಮಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಸಂದೇಶವನ್ನ ಕಳಿಸಿರುವಂತಹ ನಮ್ಮ ಕೇಳುಗರು ಯಾರ್ಯಾರು ಅಂತ ನೋಡೋದಾದ್ರೆ ಮುಂದಿನ ಸಂದೇಶ ಬಂದಿದ್ದೆ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಬಳ್ಳಾರಿಯಿಂದ ಅಂತ ಹೇಳ್ತಾ ಇದ್ದಾರೆ. ಅವರಿಷ್ಟದ ಕ್ರಿಸ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಿಖಿಲಾ ಮೆನನ್ ಅವರು ಕೋಲಾರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸೋನು ನಿಗಮ್ ಬರ್ಡೇ ಸ್ಪೆಷಲ್ ರಿಕ್ವೆಸ್ಟ್ ಸಾಂಗ್ ಇದೆ, ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಸಾರ ಮಾಡುವ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಜಯಂತ್ ಹೆಗಡೆ ಅವರು ಸಿರಸಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಜನ್ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಹ್ಯಾಪಿ ಬರ್ಡೇ ಟು ಸೋನು ಸೋನು ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಎಂಬಿ ಎಸ್ ಎನ್ ಲೇಔಟ್ ದಾವಣಗೆರೆಯಿಂದ. ಹಾಗೆ ಅನಿಸುತ್ತಿದೆ ಯಾಕೋ ಇಂದು ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ದಿನ ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲನ. ಇದು ಹಿಂದಿ ಚಿತ್ರ ಗೀತೆಗಳನ್ನು ಕೇಳುವಂತಹ ಸಮಯ. ಹಾಗೆ ಮುಂದಿನ ಸಂದೇಶ ಬಂದಿದೆ ವಿದ್ಯಾರಣ್ಯಪುರದಿಂದ. ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ, ಪಾಪಚಮ ಹಾಗೂ ಅಂಜನಾ ಕುಮಾರ್, ಲಲಿತ್ ಕುಮಾರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ನಿಲಯದ ಎಲ್ಲ ಕೇಳುಗರಿಗೂ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ನಮಸ್ಕಾರ ಸರ್. ಹಾಗೆ ಮುಂದಿನ ಸಂದೇಶ ಬಂದಿದೆ, ವೀರೇಶ್ ಅಗಸನಕಟ್ಟಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ದಾವಣಗೆರೆಯ ದುಳಹೊಳೆ ಗ್ರಾಮದಿಂದ. ನಮ್ಮೂರು ಜನತೆಗೆ ಹಾಯ್ ಹೇಳಿ, ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಲೂ ಹೇಳ್ತಾ ಇದ್ದಾರೆ. ದುಳಹೊಳೆ ಗ್ರಾಮಸ್ಥರಿಗೆಲ್ಲ ಈ ಕಡೆಯಿಂದ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ಸಂದೇಶ ಬಂದಿದೆ, ಯಾರಿದು, ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಸೋನು ನಿಗಮ್ ಅವರು ಹಾಡಿರುವಂತಹ ಎಲ್ಲ ಚಿತ್ರಗೀತೆಗಳು ತುಂಬ ಚೆನ್ನಾಗಿದೆ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಖತ್ ಹಾಡುಗಳ ಸುರಿಮಳೆ, ಎಸ್ ಪಿ ಬಿ ಅವರ ಹಾಡು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಹಾಡನ್ನು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಶ್ರೀನಾಥ್ ಅವರು ಮಾಗಡಿ ರೋಡ್ನಿಂದ. ಅನಂತಕುಮಾರ್ ಅರಸು ಕಡಬಾಗೆರೆ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ಇಷ್ಟದ ಹಾಡನ್ನು ಪ್ರಸಾರ ಮಾಡಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಇಷ್ಟದ ಗೀತೆ, ಮುಂದಿನ ಗೀತೆ ನಿಮಗೋಸ್ಕರ ರೆಡಿ ಆಗಿದೆ. ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಯಾವ ಚಿತ್ರದ್ದು ಅಂತ ಅಂದರೆ ಶರ್ಮಿಳೆ ಚಿತ್ರದ್ದು. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ನೀರಜ್ ಅವರ ಸಾಹಿತ್ಯ ಹಾಗೂ ಎಸ್ ಡಿ ಬರ್ಮನ್ ಅವರ ಸಂಗೀತ ಇರುವ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. 1942 ಅ ಲವ್ ಸ್ಟೋರಿ ಚಿತ್ರದ ಹಾಡು ರಿಮ್ ಜಿಮ್ ಅನ್ನುವ ಹಾಡು. ಕುಮಾರ್ ಸಾನು ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ, ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಹಾಗೂ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗೀತೆಗಳನ್ನ ಪ್ರಸಾರ ಮಾಡುವಂತಹ ಪ್ರಯತ್ನವಂತೂ ಈ ಒಂದು ಗಂಟೆಗಳ ಕಾಲದಲ್ಲಿ ನಡೆಯಿತು. ಹಾಗೆ ನಮಗೆ ಕೊನೆಯ ಸಂದೇಶ ಕಳಿಸಿದ್ದಾರೆ ಯಾರಿದು, ಮಧುಸೂದನ್ ಅವರು ಬೆಂಗಳೂರಿನಿಂದ. ನನಗೆ ಯಾವ ಹಾಡು ಬೇಡ, ಎಲ್ಲ ಹಾಡುಗಳು ನನ್ನವೇ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿದ್ದಾರೆ ಇವರು. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಬಂದಿದೆ. ಸಮಯ ಇನ್ನೇನು 12 ಗಂಟೆ ಆಗಲಿದೆ. 12 ಗಂಟೆಗೆ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ. ಹಾಗೂ 12:05ಕ್ಕೆ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಆರ್ಜೆ ದೀಪ ಅವರು ನಿಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಸ್ನೇಹಿತರೆ, ಪ್ರತಿದಿನ 1 ಗಂಟೆಯಿಂದ 1:10 ಗಂಟೆಗೆ ಪ್ರಸಾರವಾಗುವಂತಹ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಹಾಗೆ ನಿಮ್ಮಿಷ್ಟದ ನಿಮ್ಮ ಕೈರುಚಿಯ ಒಂದು ಅಡುಗೆಯ ರೆಸಿಪಿಯನ್ನು ನಮ್ಮೊಂದಿಗೆ ಹಂಚಿಕೋಬಹುದು. 1 ಗಂಟೆಯಿಂದ 1:10 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ನಮ್ಮ ದೂರವಾಣಿ ಸಂಖ್ಯೆ 0802228216. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುವ 2022-23 ಹಾಗೂ 24ನೇ ಸಾಲಿನ ನೃಪತುಂಗ ಸಾಹಿತ್ಯ ಪ್ರಶಸ್ತಿಗೆ ಕ್ರಮವಾಗಿ ಸಾಹಿತಿಗಳಾದ ಎಸ್ಜಿ ಸಿದ್ದರಾಮಯ್ಯ, ಮುಡ್ನಾಕೂಡು ಚಿನ್ನಸ್ವಾಮಿ ಹಾಗೂ ಪತ್ರಕರ್ತ ಸರ್ಜು ಕಾಟ್ಕರ್ ಆಯ್ಕೆಯಾಗಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣದ ಪರಿಸರ ಸಂಬಂಧಿ ಕಾನೂನು ತೊಡಕುಗಳನ್ನು ತೆರವುಗೊಳಿಸಿ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಮಹತ್ವದ ತೀರ್ಪು ನೀಡಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ, ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಅಂತಿಮ ಅನುಮತಿ ಹಾಗೂ ಕೇಂದ್ರ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಪರಿಶೀಲನೆ ಪೂರ್ಣಗೊಂಡಲ್ಲಿ ಮುಂಬರುವ 3 ತಿಂಗಳಲ್ಲಿ ವಿಜಯಪುರದಿಂದ ವಿಮಾನ ಹಾರಾಟ ಆರಂಭವಾಗಲಿದೆ ಎಂದಿದ್ದಾರೆ. ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಸಂಭವಿಸುವ ಬೆಳೆ ನಷ್ಟದಿಂದ ರೈತರನ್ನು ರಕ್ಷಿಸುವ ಉದ್ದೇಶದಿಂದ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಕಲಬುರಗಿ ಜಿಲ್ಲೆಯಾದ್ಯಂತ ಗ್ರಾಮವಾರು ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಚಾಲನೆ ನೀಡಿದರು. ಉತ್ತರ ಕರ್ನಾಟಕದ ರೈತ ಜಾತ್ರೆ ಎಂದೇ ಪರಿಗಣಿತವಾದ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ ಸೆಪ್ಟೆಂಬರ್ 25-28 4 ದಿನಗಳ ಕಾಲ ನಡೆಯಲಿದೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಧ್ಯೇಯದೊಂದಿಗೆ ಕೃಷಿ ಮೇಳ ಆಯೋಜಿತವಾಗಿದೆ ಎಂದು ಉಪಕುಲಪತಿ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳದ ಅಧ್ಯಕ್ಷೆ ಡಾ ಮಂಜುಳಾ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ವಿವಿಧ ಸಮಿತಿಗಳನ್ನು ರಚಿಸಿ ಕೃಷಿ ಮೇಳ ಆಯೋಜನೆಯ ಹೊಣೆ ವಹಿಸಲಾಗಿದೆ ಎಂದರು. ಯಾವುದೇ ಅರ್ಹ ಮತದಾರರ ಹೆಸರು ಕರಡುಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ತೀವ್ರ ಎಚ್ಚರ ವಹಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಏಜೆಂಟರಿಗೆ ಮತದಾರರ ವಿವರ ನೀಡಲಿದ್ದಾರೆ. ಕರಡು ಮತದಾರರ ಪಟ್ಟಿಯಲ್ಲಿ ಒಂದು ವೇಳೆ ಹೆಸರು ಬಿಟ್ಟು ಹೋಗಿದ್ದರೆ ಅಂತಿಮ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅವಕಾಶವಿದೆ. 2002 ಪಟ್ಟಿಯ ವಿವರ ಮ್ಯಾಪಿಂಗ್ ವೇಳೆ ನೀಡದ ಸುಮಾರು 29 ಲಕ್ಷ ಅರ್ಹ ಮತದಾರರ ಹೆಸರುಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಸೇರ್ಪಡೆಯಾಗಿವೆ ಎಂದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯ್ಕುಮಾರ್ ಗೋವಿಂದಣ್ಣವರ್ 99% ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ಪೋಲಿಂಗ್ ಸ್ಟೇಷನ್ ನಂಬರ್ 164 ಬೂತ್ ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ. ಇದುವರೆಗೂ ನನ್ನ ಬೂತ್ ದಲ್ಲಿ ಒಟ್ಟಾರೆಯಾಗಿ 1067 ಜನ ಮತದಾರರು ಇರ್ತಾರೆ. ಅದರಲ್ಲಿ ನಾನು 841 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಿರ್ತೇನೆ. ಆ ಪೈಕಿ 833 ಜನರಿಂದ ವಾಪಸ್ಸು ಗಣತಿ ನಮೂನೆಯನ್ನು ಪಡೆದುಕೊಂಡು ಡಿಜಿಟೈಸೇಷನ್ ಮಾಡಿರ್ತೇನೆ. 8 ಜನ ಇನ್ನು ಕೊಡೋದು ಬಾಕಿ ಇರುತ್ತದೆ. ಒಟ್ಟಾರೆಯಾಗಿ ಇನ್ನುಳಿದಂತೆ 226 ಜನ ಎಎಸ್ಡಿ ಲಿಸ್ಟ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದ್ದೇನೆ.
0: ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚುಗಾರಕೊಪ್ಪಲಿನ ಪ್ಯಾರಾ ಅಥ್ಲೀಟ್ ಶಿಲ್ಪಾ ಶೈಲ್ ಅವರು ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪ್ಯಾರಾ ಶಾಟ್ಪಟ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದು ವಿಶೇಷ ಕೃತಕ ಕಾಲು ಅಳವಡಿಸಿಕೊಳ್ಳಲು 4 ಲಕ್ಷ ರೂಪಾಯಿ ವೈಯಕ್ತಿಕ ಧನ ಸಹಾಯವನ್ನು ಮಾಜಿ ಸಚಿವ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಕುರುವಿನಕೊಪ್ಪದ ಪ್ಯಾರಾಶೂಟರ್ ರಾಕೇಶ್ ನಿಡುಗುಂದಿ ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ಸೆಪ್ಟೆಂಬರ್ 7-16 ನಡೆಯಲಿರುವ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯ ಕೋಚ್ ರವಿಚಂದ್ರ ಬಾಲೆಹೊಸೂರ್ ಅವರ ಬಳಿ ತರಬೇತಿ ಆರಂಭಿಸಿದ ರಾಕೇಶ್ ಪ್ರಸ್ತುತ ಹೊಸದಿಲ್ಲಿಯ ಡಾ ಕರ್ಣಿ ಸಿಂಗ್ ಶೂಟಿಂಗ್ ರೇಂಜ್ನಲ್ಲಿ ಜೆಪಿ ನೌಟಿಯಾಲ್ ಹಾಗೂ ಜೀವನ್ ರೈ ಮಾರ್ಗದರ್ಶನದಲ್ಲಿ ಒಲಿಂಪಿಕ್ಸ್ಗಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಅಘನಾಶಿನಿ ಕಣಿವೆ ಅಪ್ಪೇಮಿಡಿ ವೃಕ್ಷರಾಶಿ ಪ್ರದೇಶಕ್ಕೆ ಪಾರಂಪರಿಕ ಜೀವವೈವಿಧ್ಯ ತಾಣ ಮಾನ್ಯತೆ ನೀಡುವ ನಿರ್ಣಯವನ್ನು ರಾಜ್ಯ ಜೀವವೈವಿಧ್ಯ ಮಂಡಳಿ ಕೈಗೊಂಡಿದೆ ಎಂದು ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವೃಕ್ಷಲಕ್ಷ ಆಂದೋಲನದ ನಿಯೋಗ ತಿಳಿಸಿದೆ. ಜೀವವೈವಿಧ್ಯ ಮಂಡಳಿ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಈ ಮಾಹಿತಿ ನೀಡಿದ್ದು, ನಿಯೋಗದ ನೇತೃತ್ವ ವಹಿಸಿದ್ದ ಅನಂತ್ ಹೆಗಡೆ ಅಶೀಸರ್ ಡಾ ಬಾಲಚಂದ್ರ ಹೆಗಡೆ ಸಾಯಿಮನೆ ಮಂಡಳಿಯ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಮತ್ತು ನಾಳೆ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಎರಡು ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಫೇವರೇಟ್ ರೇಡಿಯೋ ಸ್ಟೇಷನ್ ಅನ್ನ ಟ್ಯೂನ್ ಮಾಡಿದೀರಾ, ಮ್ಯೂಸಿಕಲಿ ಯಾರ್ಸ್. ಅಂಡ್ ಆಫ್ ಕೋರ್ಸ್ 12:07 ಕಾಮನಬಿಲ್ನಲ್ಲಿ ಸಮಯ ಆಗ್ತಾ ಇದೆ. ಇವತ್ತು ನವಿಲ್ಗರಿ ಕಾರ್ಯಕ್ರಮವನ್ನು ನಡೆಸ್ಕೊಡೋಕೆ ನಾನು ದೀಪ ನಿಮ್ಮ ಜೊತೆಯಾಗಿದ್ದೀನಿ. ಹೊರಗಡೆ ಸಣ್ಣದಾಗಿ ಮಳೆ ಬರ್ತಿದೆ, ವೆದರ್ ಅಂತೂ ಸೂಪರ್ ಆಗಿದೆ. ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು, ಯಾವ ಕೆಲಸ ಬೇಡ, ಕಾರ್ಯ ಬೇಡ, ಏನು ಬೇಡ ನಮಗೆ ಅನ್ನಿಸ್ ಅಂತ ಟೈಮು. ಆದರೆ ನಮ್ಮ ಶೋ ಮಾಡಬೇಕಲ್ಲ, ನೀವೆಲ್ಲ ಕೆಲಸಕ್ಕೆ ಹೋಗಬೇಕಲ್ಲ, ಸಂಪಾದನೆ ಮಾಡಬೇಕಲ್ವ, ಫ್ಯೂಚರಿಗೆ ಕೂಡಿಡಬೇಕಲ್ವ, ಇದೆಲ್ಲ ಮಾಡಬೇಕು. ಸರಿ, ಇದೆಲ್ಲ ಮಾಡಲಿಲ್ಲ ಅಂದರೆ ನಮ್ಮನ್ನು ನಂಬ್ಕೊಂಡಿರೋರಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಕೆಲಸ ಆಗಬೇಕಷ್ಟೇ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನನಗೆ ಕೋಪ ಬಂದಿದೆ ಇವಾಗ, ಸುಮ್ಮನೆ ಇದ್ದರೆ ಸರಿ ಅಂತ ಹೇಳ್ತೀವಿ ಅಲ್ವಾ. ಹೌದು, ಇವತ್ತಿನ ಈ ವಿಷಯ ಬಂದು ಕೋಪದ ಬಗ್ಗೆನೇ ಮಾತಾಡ್ತಿರೋದು. ಕೋಪ ಅನ್ನೋದು ಒಂದು ಎಮೋಷನ್, ಎಲ್ಲರ ಜೀವನದಲ್ಲೂ ಬರೋದು ಕಾಮನ್, ಎಲ್ರಿಗೂ ಪ್ರತಿಯೊಬ್ಬರಿಗೂ ಬರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೋಪ ಬರೋ ಕಾರಣ ಮಾತ್ರ ಬೇರೆ ಬೇರೆ ಇರುತ್ತೆ. ಕೆಲವರಿಗೆ ಸಮಯದ ಬೆಲೆ ಗೊತ್ತಿಲ್ಲ ಅಂದರೆ ಕೋಪ ಬರುತ್ತೆ, ಕೆಲವರಿಗೆ ಸುಳ್ಳು ಹೇಳಿದ್ರೆ ಸಹಿಸೋಕ್ಕಾಗಲ್ಲ, ಇನ್ನು ಕೆಲವರಿಗೆ ಟ್ರಾಫಿಕ್ ಹಾರ್ನು, ಕ್ಯೂನಲ್ಲಿ ನಿಲ್ಲೋದು ಅಥವಾ ಕೊಟ್ಟ ಮಾತು ಉಳಿಸ್ಕೊಳ್ಳದೆ ಹೋದರೆ ಅಂಥವ್ರನ್ನ ನೋಡಿದ್ರೆ ಕೋಪ ಬರುತ್ತೆ, ನೆತ್ತಿಗೆ ಇರುತ್ತೆ. ಆದರೆ ಒಂದು ವಿಚಾರ ಗೊತ್ತಾ, ಕೆಲವೊಮ್ಮೆ ನಮಗೆ ಕೋಪ ಬರೋದು ಆ ವಿಷಯದಿಂದಲ್ಲ, ಆ ವಿಷಯದಿಂದ ಆಗೋ ನೋವಿನಿಂದ. ಅದಕ್ಕೆ ಪ್ರತಿಯೊಬ್ಬರು ಕೋಪದ ಹಿಂದೆ ಒಂದು ಕಥೆ ಇರುತ್ತೆ ಅಂತ ಹೇಳೋದು. ಹಾಗಾದ್ರೆ ಇವತ್ತು ನಾನು ನಿಮ್ಮನ್ನು ಕೇಳ್ತಿರುವಂತ ಪ್ರಶ್ನೆ, ನೀವು ಯಾವ ವಿಷಯಕ್ಕೆ ತುಂಬಾ ಕೋಪ ಮಾಡ್ಕೊಂತೀರಾ ಅನ್ನೋಂಥದ್ದು. ನಮ್ಮ ಸಂಖ್ಯೆ 9890901013. ನಂಗೂ ಕೋಪ ಬರುತ್ತೆ, ನೀವು ಮೆಸೇಜ್ ಮಾಡಿಲ್ಲ ಅಂದ್ರೆ ಗೊತ್ತಾಯ್ತಾ.

ಕೇಳ್ತಾ ಇದ್ದೀರಾ ಕಾಮನ ಮೇಲೆ 12 ಕಾಲಾಗ್ತಾ ಇದೆ ಸಮಯ. ಹೌದು, ನಾವು ಕೇಳಿದ್ವಿ ಪ್ರಶ್ನೆಯನ್ನು, ಯಾವ ವಿಷಯಕ್ಕೆ ನಿಮಗೆ ತುಂಬ ಕೋಪ ಬರುತ್ತೆ ಅಥವಾ ಯಾವುದಾದ್ರೂ ವ್ಯಕ್ತಿ ಇದ್ರೆ ಅದನ್ನು ಶೇರ್ ಮಾಡ್ಕೊಳ್ಳಿ, ಇವ್ರನ್ನ ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಂತಂದರೆ, ಅವ್ರು ಕೇಳಿಸ್ಕೊಳ್ತಿಲ್ಲ ಅಂತಂದರೆ ಒಳ್ಳೆಯದು, ಕೇಳಿಸ್ಕೊಂಡು ನಿಮ್ಮನ್ನು ಏನಾದರೂ ಕೇಳಕ್ಕೆ ಬಂದರೆ ನನ್ನೇನು ಹೊಣೆ ಮಾಡಬಾರ್ದು ಅಷ್ಟೇ. ಆಮೇಲೆ ನಾಗೇಶ್, ದೀಪ, ಋತ್ವಿಕ್ ಹಾಗೂ ಝರ್ವಿಕ್ ಕಾಸರಗೋಡು ಬೇಲೂರು ತಾಲೂಕು ಹಾಸನ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಮಕ್ಕಳು ಬೇಗ ಬೆಳಗ್ಗೆ ಏಳೋದಿಲ್ಲ ಮೇಡಮ್, ಅದಕ್ಕೆ ಕೋಪ ಬರುತ್ತೆ, ಯಾಕಂದರೆ ನಾವು ಕೂಡ ಡ್ಯೂಟಿಗೆ ಹೋಗಬೇಕಲ್ವಾ ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೇ ನಮಸ್ಕಾರ ಮೇಡಮ್, ನನ್ನ ಹೆಸರು ವೀರೇಶ್ ಅಗಸನಕಟ್ಟಿ, ನಮ್ಮೂರು ದಾವಣಗೆರೆ ಜಿಲ್ಲೆ ಧುಳಹೊಳೆ ಗ್ರಾಮ, ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಿದೆ, ಥ್ಯಾಂಕ್ ಯು ಸೋ ಮಚ್. ಮನೆ ಕ್ಲೀನ್ ಮಾಡುವಾಗ ಅಡ್ಡ ಬಂದರೆ ಅಥವಾ ಊಟ ಮಾಡುವಾಗ ಫೋನ್ ಬಂದರೆ ಯಾರ್ದಾದ್ರೂ ಡೋರ್ ತಟ್ಟಿದ್ರೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಪ್ಲೇ ಮಾಡೋ ಸಾಂಗ್ ಕೇಳಿ ಕೂಲ್ ಆಗ್ತೀನಿ ಅಂತಿದ್ದಾರೆ. ಹಾಗಾದರೆ ಎಫ್ ಎಂ ರೈನ್ಬೋ ಕೂಲ್ ಸ್ಟೇಷನ್ನ ಹೇಗೆ? ನಮ್ಮ ಮಗಳು ಹೇಳ್ಕೊಟ್ಟಿದ್ದ ಲೆಕ್ಕ ಸರಿಯಾಗಿ ಮಾಡಿಲ್ಲ ಅಂದರೆ ಸಾಕು, ನಂಗೆ ತುಂಬ ಕೋಪ ಬರುತ್ತೆ ಅಂದ್ಬಿಟ್ಟು ಶ್ರೀನಾಥ್ ಅವರು ಮೆಸೇಜ್ ಮಾಡಿದ್ದಾರೆ. ಮಕ್ಕಳು ಹೇಳಿದ್ ಮಾಡಲಿಲ್ಲ ಅಂದರೆ ನಿಮಗೆ ಅಲ್ಲ, ನನಗೂ ಕೋಪ ಬರುತ್ತೆ. ಆದರೆ ಏನು ಮಾಡೋದು, ಅವ್ರ ಮಕ್ಕಳಲ್ವಾ, ಅವ್ರದೇ ಆದ ಲೋಕ, ಅವ್ರಿಗೊಂದು ಸೃಷ್ಟಿ ಆಗಿಬಿಟ್ಟಿರುತ್ತೆ.

ಅದರೊಳಗಡೆ ನಮ್ಮನ್ನು ಬಿಟ್ಕೊಳ್ಳಲ್ಲ ಅವರು. ಹಾಗೆಯೇ ಸಿಂಧನೂರು ಸುರೇಶ್ ಬಳು ಟಗಿ, ನಾವು ಯಾರಿಗಾದರೂ ಒಂದು ಕೆಲಸ ಹೇಳಿದ್ರೆ ಅವರು ಸರಿಯಾದ ಸಮಯಕ್ಕೆ ಮಾಡದಿದ್ರೆ ನನಗೆ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ. ಯಾಕಂದರೆ ಅವರು ಬರೀ ಸುಳ್ಳು ಹೇಳಿ ಹೇಳ್ತಿರ್ತಾರೆ, ಹೇಳೋರು ಕಂಡ್ರೆ ಬಲು ಕೋಪ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓ ಸೋಕೆ, ನಿಮಗೆ ಸುಳ್ಳು ಹೇಳೋರು ಕಂಡ್ರೆ ಬಲು ಕೋಪ ಬರುತ್ತೆ. ನನ್ನ ವಿಷಯದಲ್ಲಿ ಯಾರಾದರೂ ಅನಗತ್ಯವಾಗಿ ತಲೆ ಹಾಕಿದ್ರೆ ನಂಗೆ ಕೋಪ ಬರುತ್ತೆ. ಆದರೂ ನಾನು ತಾಳ್ಮೆಯಿಂದ ಮತ್ತು ನಿಧಾನವಾಗಿ ನಡೆದುಕೊಳ್ತೀನಿ. ನನ್ನ ಕೋಪನ ನನ್ನ ಹತ್ರನೇ ಇಟ್ಕೊಳ್ತೀನಿ. ನನ್ನ ಕೋಪದ ಹಿಂದೆ ಒಂದು ನ್ಯಾಯ ಇದೆ, ಅದನ್ನು ಅವ್ರಿಗೆ ವಿವರಿಸ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ ಹರಿಹರನ್ ವಿಜ್ಞಾನ ನಗರಿಂದ. ಓಕೆ, ಸಮಜಾಯಿಷಿನೂ ಕೊಟ್ಟಿದ್ದೀರಾ, ಆದರೆ ಯಾವ ವಿಷಯಕ್ಕೆ ನಿಮಗೆ ಕೋಪ ಬರುತ್ತೆ ಅಂತ ಕೇಳ್ತಾ ಇದ್ದೆ. ನಿಮಗೆ ಗೊತ್ತಿರ್ಬೋದು, ಕೋಪ ಬಂದ ಕಾರಣಕ್ಕೆ ಹಲವಷ್ಟು ಇತಿಹಾಸಗಳೇ ನಡೆದೋಗಿದೆ. ನಮ್ಮ ದೂರ್ವಾಸ ಮುನಿಗಳಿಗೆ ಸಿಕ್ಕಾಬಟ್ಟೆ ಕೋಪ ಇತ್ತು, ಏನಾಯಿತು ಅಂತ ಗೊತ್ತು. ಇನ್ನು ಪರಶುರಾಮರಿಗೆ ಕ್ಷತ್ರಿಯರ ವಂಶದ ಮೇಲೆ ಕೋಪ ಇತ್ತು. ಎಲ್ಲ ಕ್ಷತ್ರಿಯ ರಾಜರನ್ನು ರಾಜವಂಶನೇ ನಿರ್ವಂಶ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಸೃಷ್ಟಿಯಾಗ್ಬಿಟ್ಟಿತ್ತು. ಆ ಕೋಪನೆಲ್ಲ ತಾಳ್ಮೆ ಮಾಡೋ ಅಷ್ಟರಲ್ಲಿ ಯುಗಗಳೇ ಆಗೋದು, ಏನಂತೀರಿ ಅಲ್ವಾ? ಎಸ್, ಈಗ ಬ್ಯೂಟಿಫುಲ್ ಆದ ಟ್ರ್ಯಾಕ್ ಲೈನ್ಡ್ ಅಪ್ ನಿಮಗೋಸ್ಕರ ಕೇಳ್ತಾ ಇದ್ರೆ ಕಾಮನಬಿಲ್ಲು, ನಾನು ದೀಪ ನಿಮ್ಮ ಜೊತೆಗೆ. ನಿಮಗೆ ಯಾರ ಮೇಲೆ ಕೋಪ ಇದೆ, ಯಾವ ವಿಷಯ ಕೋಪ ಬರುತ್ತೆ? ನಮ್ಮ ಸಂಖ್ಯೆ 9089901013. ಹಾಡನ್ನ ಕೇಳಿಕೊಂಡು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ, ಯಾರ ಮೇಲೆ ಕೋಪ ಬರುತ್ತೆ, ಒಂದು ಚಾನ್ಸ್ ಕೊಡ್ತೀವಿ ಇವತ್ತು.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ವಾಪಸ್ಸಾಗಿದ್ದೀವಿ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ. ಸಮಯ ಆಗ್ತಾ ಇದೆ 12:26. ಎಸ್, ಈಗ ನಾವು ಮಾತಾಡಬೇಕಾಗಿರೋ ವಿಷಯ ಏನು ಅಂತಂದರೆ ಕೋಪದ ಬಗ್ಗೆ. ಸಾಮಾನ್ಯ ಎಲ್ರಿಗೂ ಕೋಪ ಬರುತ್ತೆ. ನನಗೆ ಕೋಪ ಬರಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಖಂಡಿತ ಏನನ್ನೋ ಮುಚ್ಚಿಡ್ತಿದ್ದಾರೆ ಅಂತ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಷಯ ಕೋಪ ಖಂಡಿತ ಬರುತ್ತೆ. ಅದು ದೊಡ್ಡ ವಿಷಯ ಇರಲೇಬೇಕೆಂತಿಲ್ಲ. ಕೆಲವೊಮ್ಮೆ ಚಿಕ್ಕ ವಿಷಯ, ಚಿಕ್ಕ ಘಟನೆಗಳಿಗೆ ತಾಳ್ಮೆ ಪರೀಕ್ಷೆ ಮಾಡಿಬಿಡ್ತಾರೆ. ಮನೆಯಲ್ಲಿ ಯಾರಾದರೂ ಮಾತು ಕೇಳದೇ ಇದ್ದಾಗ, ರಸ್ತೆಯಲ್ಲಿ ಬೇಜವಾಬ್ದಾರಿಯಿಂದ ಯಾರಾದರೂ ವಾಹನ ಓಡಿಸಿದಾಗ, ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಸಿಗದಿದ್ದಾಗ, ಅಥವಾ ನಂಬಿದವರೇ ಮೋಸ ಮಾಡಿದಾಗ ಆಗುವ ಕೋಪ ಬೇರೆನೇ ಮಟ್ಟದ್ದು. ಹಾಗಿದ್ರೆ ನಿಮ್ಮ ವಿಷಯ ಜೀವನದಲ್ಲಿ ಯಾವ ವಿಷಯಕ್ಕೆ ನಿಮಗೆ ತುಂಬ ಕೋಪ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪುಟ್ಟ ಮಕ್ಕಳಿದಾರಲ್ಲ, ನಗಿಸ್ತಿರ್ತಾರೆ, ಆದರೆ ಸಿಟ್ಟಾಗೆ ಸಿಟ್ಟು ಬರೋ ಥರನೂ ಮಾಡ್ತಾರೆ ಅವ್ರ ತರಲೆಯಿಂದ. ಅದಕ್ಕೂ ನಂಗೆ ಕೋಪ ಬರುತ್ತೆ ಅಂದ್ಬಿಟ್ಟು ಅನುಷಾ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರನಿಂದ, ನನಗೆ ನಿದ್ದೆ

ಮಾಡುವಾಗ ಸೌಂಡ್ ಮಾಡಿದ್ರೆ ತುಂಬ ಕೋಪ ಬರುತ್ತೆ ನೋಡಿ, ಮತ್ತೆ ಊಟ ಮಾಡುವಾಗ ಯಾರಾದರೂ ಬಡಿಸಬಾರ್ದು ಆಗ ತುಂಬ ಕೋಪ ಬರುತ್ತೆ ಅಂತ ಹೇಳ್ತಾರೆ ಅವು. ಸೊ ನೀವು ಕೇಳ್ದಂಗೆಲ್ಲ ಬಡಿಸ್ತಾನೆ ಇರ್ಬೇಕು. ಹಂಗಾದ್ರೆ ನವಿದ್ಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಶೋಭಾರಾಣಿ, ರೋಷನ್, ಹನುಮಂತ್ ಗೌಡ, ಹಾಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಜಮಖಂಡಿಯಿಂದ ವಿಷಯ ಇಮ್ಮಡಿ, ಇವತ್ತಿನ ಟಾಪಿಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಕೋಪ ಬರ್ಸೋವಂಥ ವಿಷಯ ನಾವು ಮಾತಾಡ್ತಿರೋದ್ರಿಂದ ಟಾಪಿಕ್ ತುಂಬ ಚೆನ್ನಾಗಿದೆಯಾ ಹೇಗೆ? ಮತ್ತೆ ಹಾಗಾದರೆ ಎಷ್ಟೆಲ್ಲ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ, ಅವಾಗೆಲ್ಲ ಎಲ್ಲೋಗಿತ್ತು ನಮ್ಮ ಟಾಪಿಕ್ ಚೆನ್ನಾಗಿದೆ ಅಂತ ಹೇಳೋ ಮಾತು? ಹೇಳಿದ್ದೀರಾ, ಸುಮ್ಮನೆ ಕಾಲು ಎಳಿತಾ ಇದ್ದಷ್ಟೇ. ಹರಿಕೃಷ್ಣ ದರ್ಶಿನಿ ಕೋಲಾರದಿಂದ, ನಮ್ಮ ಹುಡುಗಿ ಮೇಲೆ ನನಗೆ ತುಂಬ ಕೋಪ ಬರುತ್ತೆ, ಆದರೆ ಕೋಪ ಇದ್ದಲ್ಲಿ ಪ್ರೀತಿ ಕೂಡ ಜಾಸ್ತಿ ಇರುತ್ತೆ ಅಂತ ಮೆಸೇಜ್ ಮಾಡಿದ್ದಾರೆ. ಆದರೆ ನಿಮ್ಮ ಹುಡುಗಿ ಹೆಸರೇ ಕಳಿಸಿಲ್ಲ ನೀವು, ಸೀಕ್ರೆಟಾ? ಈ ವಿಷಯದಲ್ಲಿ ಗೊತ್ತಲ್ಲ, ನಾವು ಹುಡುಗರಿಗೆ ಕಾಂಪಿಟೇಷನ್ ಕೊಡಬೇಕು. ಸುಧಾರಾಣಿಯವರು ಅವತ್ತೇ ಹೇಳಿದ್ದಾರೆ, ಏನಂತ ಹೇಳಿ ನೋಡೋಣ, ನಮಗೆ ಕೋಪಿಸುವ ಹುಡುಗರನ್ನು ಪ್ರೀತಿಸಲೇಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೇನಂತೀರಾ? ನನಗೆ ಕೋಪ ಎಂಬುದು ಗೊತ್ತೇ ಇರಲಿಲ್ಲ, ಮಕ್ಕಳಾದ ಮೇಲೆ ಅದೇನು ಅನ್ನೋದ್ರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಾಗಿದೆ ಅಂದ್ಬಿಟ್ಟು ಸರಸ್ವತಿಯವರು ಬಿ ಟಿ ಎಂ ಲೇಔಟಿಂದ ಮೆಸೇಜ್ ಕಳಿಸಿದ್ದಾರೆ. ಹೌದು ಬಿಡಿ, ಮಕ್ಕಳಾದ ಮೇಲೇ ಬಹುಶಃ ಎಲ್ಲರಿಗೂ ಕೋಪದ ಬಗ್ಗೆ ತುಂಬ ಚೆನ್ನಾಗಿ ರಿಯಲೈಸೇಷನ್ ಆಗೋದು. ಹರೀಶ್ ಮಲ್ಲೇಶ್ವರದಿಂದ, ತುಂಬ ಉದ್ದ ಮೆಸೇಜ್ ಕಳಿಸಿದ್ದೀರಾ ಕೋಪದ ಬಗ್ಗೆ, ಆಯಿತು ಓದಿ ಆಮೇಲೆ ಹೇಳ್ತೀನಿ ಏನು ಟಾಪಿಕ್ ಅಂದ್ಬಿಟ್ಟು ಅಂತ. ನಿಮ್ಮ ಮೆಸೇಜನ್ನ ಆಮೇಲೆ ಓದ್ತೀನಿ, ಯಾಕಂದರೆ ತುಂಬ ದೊಡ್ಡದು, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ ಆಯಿತಾ. ದಿಸ್ ಪ್ರೋಗ್ರಾಮ್ ಇಸ್ ಜಸ್ಟ್ ಫಾರ್ 1 hour. ನವಿಲ್ಗರಿಯಲ್ಲಿ ನಾವು ನೆನಪುಗಳ ಬಗ್ಗೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ಕಮ್ಮಿ ಮಾತಾಡ್ತಾ ಇರ್ತೀವಿ. ನಮ್ಗೆ ಸಿಗದೆ ಒಂದು 4-5 ನಿಮಿಷ ಮಾತಾಡೋದಕ್ಕೆ, ಯಾಕಂದರೆ ಹಾಡುಗಳನ್ನು ಪ್ಲೇ ಮಾಡಬೇಕಲ್ವಾ. ಆದ್ದರಿಂದ ನಿಮ್ಮ ಮೆಸೇಜ್ಗಳನ್ನ ಚಿಕ್ಕದಾಗಿಟ್ಟರೆ ಬಹಳ ಸಂತೋಷ ಆಗುತ್ತೆ ನಮಗೆ. ಆಮೇಲೆ ಶಾಂತನೂರವರು ಅವರು ಸಹ ತುಂಬ ದೊಡ್ಡ ಮೆಸೇಜ್ ಕಳಿಸಿದ್ದಾರೆ, ನಾವು ಓದಿ ಆಮೇಲೆ ಅದನ್ನು ಚಿಕ್ಕದಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ವಾಯ್ಸ್ ತುಂಬ ಚೆನ್ನಾಗಿದೆ ನಿಮ್ಮದು ಅಂದ್ಬಿಟ್ಟು ಗೀತಾ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಮೆಸೇಜ್ ಕಳಿಸಿದ್ದಾರೆ. ಹೌದಾ, ನಿಮ್ಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್, ನಂಗೆ ಖುಷಿ ಆಯಿತು ನೀವು ಹಂಗಂತ ಹೇಳಿದ್ದು. ನಂಗೆ ಸಿಟ್ಟು ಬಂದರೆ ಮೌನವಾಗಿರ್ತೀನಿ, ಯಾರೇನಾದರೂ ಹೇಳಿದ್ರೆ ಉತ್ತರಿಸಲ್ಲ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಅನುಷಾ ಅವರು. ಯಾರೂ ಊಟ ನೀಡಬಾರ್ದು, ನಾನೇ ಬಡಿಸಿ ಊಟ ಮಾಡಬೇಕು, ಅವಾಗ ನನ್ನ ಕೋಪ ಕಡಿಮೆ ಆಗುತ್ತೆ ಅಂತ ಸೊಲ್ಯೂಷನನ್ನು ಹೇಳಿಬಿಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 8901 ಅವರು. ಇಬ್ಬರು ಮೆಸೇಜ್ ಓದಿಲ್ಲ, ಖಂಡಿತ ಓದಕ್ಕೆ ಟ್ರೈ ಮಾಡ್ತೀನಿ ಏನು ಅಂತ. ನೀವು ಹಾಡು ಕೇಳ್ಕೊಂಡು ಬನ್ನಿ ಆಯಿತಾ? ಓಕೆ, ಕೇಳ್ತಾ ಇರಿ ಕಾಮನಬಿಲ್ಲು. ನಾನು ದೀಪಾ, ನಿಮ್ಮ

ಸೂಪರ್ ಅದ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬಂದಿದ್ದೀರಾ. ನಿಮಗೆ ಗೊತ್ತಾ, ರಾಮಾಯಣ ಟ್ರೈಲರ್ ರಿಲೀಸ್ ಆಗಿದೆ, ಎಷ್ಟು ಜನ ನೋಡಿದ್ರಿ? ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ ಕೋಪನ? ನಮ್ಮ ಯಶ್ ಅವರು ರಾವಣನ ಪಾತ್ರದಲ್ಲಿ ರಾವಣ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಒಂಥರ ಹೆಮ್ಮೆ ಕನ್ನಡಿಗರಿಗೆ ಇದು, ಅಲ್ಲ ದೇಶದಾದ್ಯಂತ ಅವರು ಹೊರದೇಶಗಳಲ್ಲೂ ಸಹ ತುಂಬ ಹೆಸರು ಮಾಡ್ತಿರುವಂಥ ಸಿನಿಮಾ ಇದು. ಬಹುನಿರೀಕ್ಷಿತ ಸಿನಿಮಾ ಒಂದರಲ್ಲಿ ಇದು ಆಗಿದೆ ಅಂತ ಹೇಳ್ಬೋದು. ಟಾಕ್ಸಿಕ್ಕಾಗಿ ಕಾಯ್ತಾ ಇದ್ದೀರಾ, ಆದರೆ ಅದಕ್ಕೂ ಮುಂಚೆ ಟ್ರೈಲರ್ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಎಸ್, ನಾವು ಕೋಪದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗಿದ್ರೆ ರಾವಣನ ಕೋಪ ಕಾರಣನ ರಾಮಾಯಣ ಆಗಕ್ಕೆ, ಅಥವಾ ಸೀತಾ ಅಪಹರಣ ಕಾರಣನ ರಾಮಾಯಣ ಆಗಕ್ಕೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ರಾಮಾಯಣ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಹೋಗಿ ನೋಡಿ. ಹಾಗೇನೆ ಯಶ್ ಅಭಿಮಾನಿಗಳಿಗೆ ರಸದೌತಣ ಅಲ್ವಾ? ಆಗಲೇ ಹೇಳಿದೆ, ಇಬ್ಬರು ಮೆಸೇಜ್ ಓದಿಲ್ಲ ಅಂತ. ಶಾಂತಾಚಾರ್ಯರು ಬಡಿಗೆ ಕೊಕ್ಕನೂರು ಹರಿಹರದಿಂದ ಮೆಸೇಜ್ ಕಳಿಸಿದ್ದಾರೆ. ತುಂಬ ಒಂಥರ ಮನಸ್ಸಿಗೆ ಪರ್ಸ್ನಲ್ ಅನಿಸೋವಂಥ ವಿಷಯನ ಶೇರ್ ಮಾಡಿದ್ದಾರೆ. ಮಕ್ಕಳು ಹೇಳಿದ ಮಾತು ಕೇಳದೇ ಇದ್ದಾಗ ಮನಸ್ಸಿಗೆ ತುಂಬ ಕೋಪ ಬರುತ್ತೆ. ಒಳ್ಳೆಯ ಭವಿಷ್ಯಕ್ಕೋಸ್ಕರ ನಾವು ಒಳ್ಳೆ ಮಾತುಗಳನ್ನು ಹೇಳ್ಕೊಡ್ತೀವಿ, ಅದು ನೋವಾಗುತ್ತೆ ಅಲ್ವಾ, ಆವಾಗ ಕೋಪ ಬರುತ್ತೆ. ಎರಡನೇದಾಗಿ, ಇದು ಬಹುಶಃ ತುಂಬಷ್ಟು ಮನೆಯಲ್ಲಿ ನಡೆಯುವಂಥ ವಿಚಾರ ಇದು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಮನೆಯವರಿಂದ ಸ್ವಲ್ಪ ಆತ್ಮೀಯತೆ ಮತ್ತು ಕಾಳಜಿಯನ್ನು ಬಯಸ್ತೀವಿ ನಾವು. ಆ ಸಮಯದಲ್ಲಿ ಶ್ರೀಮತಿ ಒಂದು ಲೋಟ ನೀರು ಕೊಟ್ಟು ಏನು ಎತ್ತ ಅಂತ ವಿಚಾರಿಸದೇ ಇದ್ದಾಗ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇದ್ದಾಗ ಬಹಳ ಬೇಸರ ಆಗುತ್ತೆ, ಕೋಪ ಬರುತ್ತೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಅಲ್ಲ, ಎಷ್ಟು ಒಂದು ಸೂಕ್ಷ್ಮದ ವಿಚಾರ ನೋಡಿ. ಮನೆಗೆ ಬಂದ ತಕ್ಷಣ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಗಂಡಸರು ಇದನ್ನು, ಹೆಣ್ಮಕ್ಳಿಂದ ಒಂದು ಆತ್ಮೀಯತೆ ಪ್ರೀತಿಯನ್ನು ಸಿಗದೇ ಇದ್ದಾಗ ಅದು ಕೋಪ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸತ್ಯ. ಈ ವಿಚಾರವಾಗಿ ನಾನು ಸಹ ಮನೆಯಲ್ಲಿ ಒಂದು ತಪ್ಪು ಮಾಡಿದ್ದೆ. ನಮ್ಮ ತಂದೆ ತುಂಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದವರು. ಅವರು ತುಂಬ ಹೊತ್ತು ನಂತರ ಮನೆಗೆ ಬಂದರು, ಒಂದಿನ ನೀರು ಕೇಳಿದ್ರು. ನಾನು ಏನೋ ಕೆಲಸ ಮಾಡ್ತಿದ್ದಳು, ಹೋಗಿ ತೊಗೊಂಡು ಕುಡೀರಿ ಅಂದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರಿಗೆ ಎಷ್ಟು ಕೋಪ ಬಂದಿರ್ಬೋದು ಆ ಸಮಯದಲ್ಲಿ ಅಂತ. ಈಗ ಅವ್ರ ವಿಷಯ ಶೇರ್ ಮಾಡ್ಕೊಳ್ಳಾಗಿ ನಾನು ಈ ವಿಷಯ ಶೇರ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇನ್ನು ಹರೀಶ್ ಮಲ್ಲೇಶ್ವರದಿಂದ ಮೆಸೇಜ್ ಕಳಿಸಿದ್ದಾರೆ. ಇವರು ಸಹ ತಮ್ಮ ಒಂದು ಪರ್ಸ್ನಲ್ ವಿಚಾರವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಕೋಪ ಅನ್ನೋದನ್ನು ನಾನು ಬಿಟ್ಟೇ ಬಿಟ್ಟಿದ್ದೀನಿ, ಯಾಕಂದರೆ 13 ವರ್ಷ ಆಯಿತು ನನಗೆ ಕೋಪ ಅಂದರೆ ಏನು ಅಂತಲೇ ಹೊರಟೋಗಿದೆ. ಯಾಕಂದರೆ ಮೊದಲು ನನ್ನ ಕೈ ಮಾತಾಡ್ತಿತ್ತು, ಆಮೇಲೆ ನನ್ನ ಬಾಯಿ ಮಾತಾಡ್ತಿತ್ತು. ನಮ್ಮ ತಾಯಿ ಹೋದ ಮೇಲೆ ನನ್ನ ಕೋಪನೂ ಜೊತೆಗೆ ತೊಗೊಂಡು ಹೊರಟೋಗಿದ್ದಾರೆ ಅಂತ ಮೆಸೇಜ್ ಕಳಿಸಿದ್ದಾರೆ. ಒಂಥರ ಆತ್ಮೀಯರನ್ನು ಕಳ್ಕೊಂಡಾಗ ನಮ್ಮಲ್ಲಿರೋ ಒಂದು ಭಾವನೆನೂ ಹೊರಟೋಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೀಗೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನೀವು ಖಂಡಿತ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವೇದಿಕೆ, ಆಕಾಶವಾಣಿಯ ವೇದಿಕೆ ಖಂಡಿತ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಆರ್ಜಿಗಳು, ನಮ್ಮ ಲಿಂಕ್ಗಳು, ನಮ್ಮ ಸಾಂಗ್ಸ್, ಇವೆಲ್ಲ ನಿಮ್ಮ ಭಾವನೆಗಳಿಗೋಸ್ಕರನೇ. ಏನಂತೀರಾ ಅಲ್ವಾ? ಮೊದಲು ಮಾತು ಕೊಡಬಾರ್ದು, ಕೊಟ್ಟು ಅದನ್ನು ತಪ್ಪಿದ್ರೆ ನಂಗೆ ಸೆಟ್ ಬರುತ್ತೆ ಅಂದ್ಬಿಟ್ಟು ಗದಗಿಂದ ಸುಷ್ಮಿತಾ ಅವರು ಮೆಸೇಜ್ ಕಳಿಸಿದ್ದಾರೆ. ನನಗೆ ನನ್ನ ಮಕ್ಕಳು ಹೇಳಿದ್ದ ಫುಡ್ ತಿನ್ನಲಿಲ್ಲ ಅಂದರೆ ತುಂಬ ಕೋಪ ಬರುತ್ತೆ ಅಂದ್ಬಿಟ್ಟು ರಮ್ಯಾ ಮಂಜುನಾಥ್ ಅವರು ದಾವಣಗೆರೆಯಿಂದ ಮೆಸೇಜ್ ಕಳಿಸಿದ್ದಾರೆ. ಆಮೇಲೆ ನಮ್ಮ ಮೆಸೇಜ್ ಮಾತು ಮತ್ತು ಹೆಸರು ಆಕಾಶವಾಣಿ ಕರ್ನಾಟಕದಲ್ಲಿ ಬರುತ್ತೆ ಅಂತ ಇರುವಾಗ ನಮ್ಮ ಮೆಸೇಜ್ ಓದಿಲ್ಲ ಅಂದರೆ ತುಂಬ ಕೋಪ ಬರುತ್ತೆ ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಟು ಮೆಸೇಜ್ ಮಾಡಿದ್ದಾರೆ. ಗೀತಾ ಹೇಮಾ ಶ್ರೀನಾಥ್ KP ಅಗ್ರಹಾರದಿಂದ ಕೀರ್ತನ ಅವರು ಸಹ ಸೇರಿ ನೋಡಿದ್ರ ಎಲ್ಲರ ಹೆಸರು ಹೇಳಿ. ನಿಮ್ಮ ಕೋಪ ಹೋಯ್ತಾ ಶಾಂತವಾದ್ರ ಇವಾಗ? ಮೇಡಮ್, ಎಲ್ಲರ ಬಗ್ಗೆ ಹೇಳ್ತಿದ್ದೀರಾ ಅಲ್ವಾ, ನಮ್ಮ ಬಗ್ಗೆ ಹೇಳಿ, ನಾವು ವಿಚಾರವಾಗಿ ಕೋಪ, ನಾ ಯಾವ ವಿಚಾರವಾಗಿ ನಿಮ್ಮ ಬಗ್ಗೆ ಹೇಳಿ ಯಾವ ವಿಚಾರವಾಗಿ ಕೋಪ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಮೈಲ್ ಶಶಿ ಹೊಸಕೋಟೆಯಿಂದ. ಬಹುಶಃ ಈ ವೇದಿಕೆ ನಿಮಗೋಸ್ಕರ ಆಯಿತಾ, ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ. ಖಂಡಿತ ನನಗೂ ಕೋಪ ಬರುತ್ತೆ, ಆದರೂ ಹೇಳ್ಕೋಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಸ್ವತಂತ್ರ ನಮ್ಮ ಆಕಾಶವಾಣಿ ನಮಗೆ ಕೊಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ವಿಚಾರವಾಗಿ ಮೊದಲಿನ ಒಂದು ಇಂಪಾರ್ಟೆನ್ಸನ್ನು ಕೊಡೋಣ. ನಿಮಗೆ ಯಾವ ವಿಚಾರಕ್ಕೆ ಕೋಪ ಬರುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ಯಾವಾಗಾದರೂ ಸಮಯ ಸಿಕ್ಕಾಗ ಅಥವಾ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಮೇಲಧಿಕಾರಿಗಳು ನೀವು ಹೇಳ್ಕೋಬೋದು ನಿಮ್ಮ ಯಾವ ವಿಚಾರಕ್ಕೆ ನಿಮಗೆ ಕೋಪ ಬರುತ್ತೆ ಅನ್ನೋದನ್ನು ಕೇಳ್ತೀನಿ, ಅವರನ್ನು ಪರ್ಮಿಷನ್ ಕೇಳ್ತೀನಿ ಹೇಳ್ಕೋಬೋದಾ ಅಂತ. ಹೇಳ್ಕೋಬೋದು ಅಂದಿದ್ದಿನ ಖಂಡಿತ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಓಕೆ, ಇನ್ನು ನಮಗೆ ಹುಡುಗಿ ಹೆಸರು ದರ್ಶಿನಿ. ಓ, ಅವ್ರ ಹುಡುಗಿ ಹೆಸರನ್ನು ಮೆಸೇಜ್ ಮಾಡಿದ್ದಾರೆ ನೋಡಿ. ನಮ್ಮ ಹುಡುಗಿ ಹೆಸರು ದರ್ಶಿನಿ ಹೇಳಿ ಅಂದ್ಬಿಟ್ಟು. ದರ್ಶಿನಿ ಅವರೇ, ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ನಿಮ್ಮ ವಿಷಯ ಕೋಪ ಮಾಡ್ಕೊತಾರಂತೆ ನಿಮ್ಮ ಹುಡುಗ. ಬಿಸಿ ಬಿಸಿ ರಾಗಿ ಮುದ್ದೆ ನುಗ್ಗೆಕಾಯಿ ಸಾರು ಬಾಳೆಕಾಯಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂದ್ಬಿಟ್ಟು ಕಿಶನ್ ಶೋಭಾರಾಣಿ ಹನುಮಂತಗೌಡ ಅವರು ಮೆಸೇಜ್ ಮಾಡಿಸಿದ್ದಾರೆ. ಈಗ ಇವಾಗ ಕೋಪ ಬರ್ತಿದೆ ನನಗೆ.

ಟಾಪಿಕ್ ಏನು, ನೀವು ಮಾತಾಡ್ತಿರೋದೇನು ಊಟದ ಬಗ್ಗೆ? ನಾನಂತೂ ಓಡೋಗ್ಬಿಡ್ತೀನಿ ಇವಾಗ ಇಲ್ಲಿಂದ. ಹೇಳ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್. ಕೋಪ ಯಾವ ವಿಷಯಕ್ಕೆ ಬರುತ್ತೆ ಅನ್ನೋದಕ್ಕೆ ಮೆಸೇಜ್ ಮಾಡಿ 9089001003. ನಾನು ದೀಪಾ ನವಿಲ್ಗರಿ, ಕಾರ್ಯಕ್ರಮ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ.

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇರೋ ಆಕಾಶವಾಣಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನವಿಲ್ಗರಿ, ದೀಪಾ ಮಾತಾಡ್ತಾ ಇದ್ದೀನಿ. 12:48 ಆಗ್ತಾ ಇದೆ. ಹೇಳೋದೊಂದು ಮಾಡೋದೊಂದು ಆವಾಗ ಕೋಪ ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಮತ್ತೆ ಅನುಷಾ ಅವರು. ನಗ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ನನಗೆ. ಓಕೆ, ರಾಮಾಯಣ ಟ್ರೈಲರ್ ಗಮನ ಸೆಳೆದಿದೆ ಅನ್ನೋ ವಿಚಾರವಾಗಿ ಒಂದು ಪೋಸ್ಟರನ್ನು ಕಳಿಸಿ ಸ್ಮೈಲನ್ನು ಹಾಕಿದ್ದಾರೆ. ನಂಬರ್ ಏನಿಂಗ್ ವಿತ್ 8901 ಅವರು. ನೋಡಿ ಹೋಗಿ, ಸಿನಿಮಾನ ಚೆನ್ನಾಗಿರುತ್ತೆ. ಯಾಕಂದರೆ ಅದ್ಭುತವಾದ ಸತ್ಯಕತೆ ಅದು. ನಮ್ಮ ಶ್ರೀರಾಮಚಂದ್ರನನ್ನು ಎಷ್ಟು ಹಾಡು ಹೊಗಳಿದ್ರೂ ಕಡಿಮೆ. ಅಂಥವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವಿಜೃಂಭಣೆಯ ಸಿನಿಮಾಟೋಗ್ರಫಿ, ಸಾರಿ, ಏನದು VFX-ಗಳಿರ್ತವೆ, ನೋಡಿ ಅನುಭವಿಸ್ಬೇಕು. ತೆರೆ ಮೇಲೆ ಅಂಥದ್ದೊಂದು ಸಿನಿಮಾ ಬಂದಾಗ ನೋಡಿ ನಮ್ಮ ಕಲ್ಚರನ್ನು ನಾವು ಏನು ಹೇಳೋದು, ಸಂತೋಷದಿಂದ ಸ್ವೀಕರಿಸಬೇಕು. ಮೆಸೇಜ್ ಕಳಿಸಿದ್ದಾರೆ ನಾಗೇಂದ್ರ, ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ. ಅದ್ಭುತವಾದ ಸುಮಧುರ ಸುಂದರ ಅಷ್ಟೇ, ಮುಂದಕ್ಕೆ ಕಂಟಿನ್ಯೂ ಮಾಡಿಲ್ಲ. ಏನು ವಿಷಯ ಹೇಳಲಿಲ್ಲ ನೀವು, ತುಂಬ ಖುಷಿಯಾಯಿತು ಮೇಡಮ್ ಅಂದ್ಬಿಟ್ಟು ಗದಗ ಅವರು, ಸುಷ್ಮಿತ ಅವರು ಗದಗ್ನಿಂದ ಮೆಸೇಜ್ ಕಳಿಸಿದ್ದಾರೆ. ಜಗದೀಶ್ ಅವರು ಅಥಣಿ ತಾಲೂಕು ಬಡಚಿ. ನನಗೆ ದೀಪಾ ಮೇಡಮ್ ಯಾಕೆ ನವಿಲ್ಗರಿ ಕಾಮಕ್ಕೆ ಬರೋದಿಲ್ಲ ಅಂತ ತುಂಬ ಕೋಪ ಬರುತ್ತೆ ಅಂತ ಹೇಳಿದ್ರೆ, ಖಂಡಿತ ಹಿಂಗೆಲ್ಲ ಹೇಳಬಾರ್ದಾಯ್ತಾ. ಆನೇರ ಹಿಂಗೆಲ್ಲ ಹೇಳಿದ್ರೆ ನನಗೆ ಡೈರೆಕ್ಟಾಗಿ ಫೋನ್ ಬರುತ್ತೆ ಮೇಡಮ್ಮಿಂದ, ಏನು ಮಾತಾಡ್ತಾ ಇದ್ದೀರಾ ನೀವು ಅಂದ್ಬಿಟ್ಟು ಅಂತ. ನಮ್ಮ ಎಲ್ಲ ಆರ್ಜೆಗಳು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸ್ಕೊಡ್ತಾರೆ, ಅದರಲ್ಲಿ ನಾವು ಒಬ್ಬರು ಅಷ್ಟೇ. ಯಜಮಾನರು ಸಣ್ಣ ಸಣ್ಣ ಸುಳ್ಳು ಹೇಳ್ತಾರೆ, ಅದಕ್ಕೆ ನನಗೆ ತುಂಬ ಕೋಪ ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ. ಪ್ರತಿಮಾ ಅವರು ಸಾನಿ ಹೊಸನಗರದಿಂದ. ಓಕೆ, ಹಸ್ಬೆಂಡ್ ವಿಚಾರವಾಗಿ ಕೋಪ ಮಾಡ್ಕೊತೀರಾ. ಆನಂದ್ ಕುಲಕರ್ಣಿ ಸೂಲೆಪೇಟಾಯಿಂದ ಮೆಸೇಜ್ ಕಳಿಸಿದ್ದಾರೆ. ನನಗೆ ಎದುರಾಳಿ ಆಡಿದ ಮಾತು ಪದೇ ಪದೇ ಅದೇ ಮಾತು ಆಡ್ತಾ ಹೋದರೆ ನನಗೆ ತುಂಬಾ ಕೋಪ ಬರುತ್ತೆ. ಒಂದ್ಸಲ ಆಡಿದ್ರೆ ನಡೆಯುತ್ತೆ, ಪದೇ ಪದೇ ಅದನ್ನು ಹೇಳ್ತಾ ಇದ್ರೆ ಅದು ಸಾಮಾನ್ಯವಾಗಿ ಎಲ್ರಿಗೂ ಕೋಪ ತರಿಸುವಂಥ ವಿಚಾರ ನೀವು ಇವಾಗ ಶೇರ್ ಮಾಡ್ಕೊಂಡಿದ್ದು. ಸೂಪರ್ ಸಾಂಗ್, ಸೂಪರಾದ ಕಾರ್ಯಕ್ರಮ, ಚೆನ್ನಾಗಿತ್ತು. ಓಕೆ, ನಿಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯ್ತಾ? ಹಾಗಿದ್ರೆ 9489901013 ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಈಗ ನಾನು ಹೊರಡೋ ಟೈಮ್ ಆಯಿತು. ಕೇಳ್ತಾ ಇದ್ದೀರಿ ಕಾಮನಬಿಲ್ಲು, ಸಿಗುವ ಮುಂದಿನ ನಮ್ಮ ಡ್ಯೂಟೀಸ್ಗಳು ಸಿಕ್ಕಾಗ. ದೀಪಾ ನಿಮ್ಮ ಜೊತೆಗೆ ಕಾಮನಬಿಲ್ಲನ್ನು ಕೇಳ್ತಾನೆ ಇರಿ. ಆಕಾಶವಾಣಿಯಲ್ಲಿ 12:50 ಆಗ್ತಾ ಇದೆ. ಬ್ಯೂಟಿಫುಲ್ ಆದ ಟ್ರ್ಯಾಕ್ಸ್ ಲೈನ್ಡ್ ಅಪ್. ನಮಸ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 1:48. ಈ ಸಮಯದ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ರೆಸಿಪಿಯನ್ನು ನಮ್ಮ ಜೊತೆಗೆ ಹಂಚ್ಕೋಬಹುದು. ನಿಮ್ಮಿಷ್ಟದ ಅಡುಗೆ ಯಾವುದು, ಅದನ್ನು ಹೇಗೆ ಮಾಡೋದು ಅಂತ ನಮ್ಮ ಕೇಳುಗರಿಗೂ ಸಹ ತಿಳಿಸಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ದೂರವಾಣಿ ಸಂಖ್ಯೆ 0802222816, ಮತ್ತೊಮ್ಮೆ 0802228106. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಕೈರುಚಿಯನ್ನು ನಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ ಇಂದಿನ ಕರೆಯಲಿ ಕೈರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು RJ ಸಿಂಧು.

ಸ್ನೇಹಿತರೆ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಲ್ಯಾಂಡ್ ಲಾರ್ಡ್ ಚಿತ್ರದ ರೋಮಾಂಚಕ ಹಾಡನ್ನ ಕೇಳಿದ್ರಿ. ಸಂಜಿತ್ ಹೆಗ್ಡೆ ಹಾಗೂ ಹರ್ಷಿಕಾ ದೇವನಾಥ್ ಅವರ ಧ್ವನಿಯಲ್ಲಿ ಇದ್ದಂತಹ ಹಾಡಿಗೆ ಸಂಗೀತವನ್ನ ನೀಡಿದ್ರು ಬಿ ಅಜನೀಶ್ ಲೋಕನಾಥ್, ಹಾಗೆ ಸಾಹಿತ್ಯವನ್ನ ನೀಡಿದ್ದು ನಾಗಾರ್ಜುನ ಶರ್ಮಾ ಅವರು.

ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಇಂದಿನ ರೆಸಿಪಿ ನಾನೇ ಹೇಳ್ತಾ ಇದ್ದೀನಿ. ಏನಂತಂದರೆ, ಯಾವ ಅಡುಗೆನ ನೀವು ಮಾಡಬಹುದು ಈಸಿಯಾಗಿ ಅನ್ನುವಂತಹ, ಮಕ್ಕಳಿಗೂ ಸಹ ಇಷ್ಟ ಆಗುವಂತಹ ಒಂದು ರೆಸಿಪಿನ ನಿಮ್ಮ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ. ರೆಸಿಪಿ ಹಂಚ್ಕೊಳ್ಳೋ ಮೊದಲು ನಮಗೆ ಒಂದು ಕರೆ ಬರ್ತಾ ಇದೆ, ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ.

ಸ್ನೇಹಿತರೆ, ತಾಂತ್ರಿಕ ಕಾರಣಗಳಿಂದ ಕರೆಯನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾದರೆ ನಾವು ಬೆಂಡೆಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬೆಂಡೆಕಾಯಿಯನ್ನು ನೀವು ಅಡ್ಡಡ್ಡಕ್ಕೆ ಹೆಚ್ಕೋಬೇಕು, ಅಂದರೆ ಗಾಲಿ ಗಾಲಿ ಥರ ಹಚ್ಕೋಬೇಕು. ಜಾಸ್ತಿ ರೌಂಡ್ ಅಲ್ಲ, ಸ್ವಲ್ಪ ಕ್ರಾಸಾಗಿ ಹೆಚ್ಕೋಬೇಕು. ಈ ರೀತಿ ಹೆಚ್ಕೊಂಡ್ರೆ ಸ್ವಲ್ಪ ಕರಿಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಬೆಂಡೆಕಾಯಿನ ಮೊದಲು ತೊಳೆದ್ಬಿಟ್ಟು ಒರೆಸ್ಬಿಟ್ಟು ನಂತರ ಕಟ್ ಮಾಡಿ ಒಂದು 5 ನಿಮಿಷ ಆರಕ್ಕೆ ಇಟ್ಬಿಟ್ಟು ನಂತರ ಇದನ್ನು ಬಿಸಿ ಎಣ್ಣೆಗೆ ಹಾಕಿ ಕರಿಬೇಕು. ಯಾವ ರೀತಿ ಕರಿಬೇಕು ಅಂತಂದರೆ, ಗರಿ ಗರಿಯಾಗಿ ಚಿಪ್ಸ್ ಹೇಗಿರುತ್ತೆ ಆ ರೀತಿ ದೊಡ್ಡದಾಗಿರೋ ಉರಿನ ಸ್ವಲ್ಪ ಒಂದು 5 ನಿಮಿಷ ಇಟ್ಬಿಟ್ಟು ಆಮೇಲೆ ಒಂದು 2 ನಿಮಿಷ ಸಣ್ಣ ಉರಿಲಿಟ್ಟರೆ ಗರಿ ಗರಿ ಆಗುತ್ತೆ. ಈ ರೀತಿ ಮಾಡಿ ಗರಿ ಗರಿ ಆಗೋ ಹಾಗೆ ಬೆಂಡೆಕಾಯಿನ ಕರೆದ್ಬಿಟ್ಟು ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಎಣ್ಣೆಯಿಂದ ತೆಗೆದಾದ್ಮೇಲೆ ಹಾಕಿದ್ರೆ ಅದರಲ್ಲಿರುವಂತಹ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗುತ್ತೆ. ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೂ ಖಾರದ ಪುಡಿನ, ನಿಮಗೆಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಗೂ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ಗರಿ ಗರಿಯಾಗಿರುವಂತಹ ಬೆಂಡೆಕಾಯಿ ಚಿಪ್ಸು ತಿನ್ನೋದಕ್ಕೆ ರೆಡಿಯಾಗುತ್ತೆ. ಮಕ್ಕಳು ತರಕಾರಿನ ತಿನ್ನೋದಕ್ಕೆ ತುಂಬಾ ಸತಾಯಿಸ್ತಾರೆ, ಅಂಥವರಿಗೆ ಇದನ್ನು ಚಿಪ್ಸ್ ರೂಪದಲ್ಲಿ ಕೊಟ್ಟು ನಾವು ಬೆಂಡೆಕಾಯಿನ ತಿನ್ನಿಸುವಂಥ ಟ್ರಿಕ್ಸ್ ಮಾಡ್ಬೋದು. ಹಾಗೆ ಈಗಂತೂ ಹೆಚ್ಚಿನ ಮದುವೆ ಮನೆ ಊಟಗಳಲ್ಲಿ ಹಾಗೆ ಯಾವುದೇ ಕಾರ್ಯಕ್ರಮದ ಕೇಟರಿಂಗ್ ಊಟಗಳಲ್ಲಿ ಈ ಬೆಂಡೆಕಾಯಿ ಚಿಪ್ಸ್ ಅನ್ನೋದು ತುಂಬಾ ಸಾಮಾನ್ಯವಾಗಿದೆ. ಆ ರೆಸಿಪಿನ ನಿಮ್ಮೊಂದಿಗೆ ನಾನು ಇವತ್ತು ಹಂಚಿಕೊಂಡಿದ್ದೀನಿ. ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತಲೂ ಭಾವಿಸಿದ್ದೀನಿ. ನೀವು ಇವತ್ತೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತಲೂ ನಮಗೆ ತಿಳಿಸಿ. ಬೆಂಡೆಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೆ ಒಳ್ಳೆಯದಂತೆ, ಹಾಗೆ ಹೃದಯದ ಆರೋಗ್ಯಕ್ಕೂ ಸಹ ಇದು ಒಳ್ಳೆಯದು, ಹಾಗೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣ ಮಾಡುತ್ತೆ ಅಂತ ಹೇಳಲಾಗುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತಂತೆ. ಕಣ್ಣಿನ ಆರೋಗ್ಯಕ್ಕೂ ತುಂಬ ಉತ್ತಮವಾಗಿದ್ದು, ಗರ್ಭಿಣಿಯರಿಗೆ ಹಾಗೂ ಮೂಳೆಗಳ ಆರೋಗ್ಯಕ್ಕೆ ಇದು ಸಹಾಯಕಾರಿ. ಹಾಗೆಯೇ ತೂಕ ನಿಯಂತ್ರಣಕ್ಕೂ ಸಹ ಸಹಕಾರಿಯಂತೆ, ಇದರಲ್ಲಿ ಇರುವಂತಹ ಲೊಳೆಯ ಅಂಶ ಏನಿದೆ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ಬೆಂಡೆಕಾಯಿ ಒಂದು ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇರುವಂತಹ ತರಕಾರಿ ಅಂತ ಭಾವಿಸಲಾಗುತ್ತೆ. ಈ ಬೆಂಡೆಕಾಯಿನ ಪಲ್ಯದ ರೂಪದಲ್ಲೋ, ಸಾಂಬಾರ್ ರೂಪದಲ್ಲೋ, ಹುಳಿ ರೂಪದಲ್ಲೋ ನೀವೆಲ್ಲ ತಿಂದಿರ್ತೀರಾ. ಇವತ್ತು ಚಿಪ್ಸನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ. ಲೋಕಸಭೆ ಕಲಾಪ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ಸಂಬಂಧ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸರು ಕೈಗೊಂಡ ಕ್ರಮ ಖಂಡಿಸಿ ಪ್ರತಿಪಕ್ಷಗಳು ನಡೆಸಿದ ಗದ್ದಲದ ಹಿನ್ನೆಲೆಯಲ್ಲಿ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸಮಾವೇಶಗೊಂಡಾಗ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 100 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ದಿಲೀಪ್ ಗಾವಿತ್ ಹಾಗೂ ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿ ಸದನದ ಪರವಾಗಿ ಎಲ್ಲಾ ಕ್ರೀಡಾಪಟುಗಳು ಹಾಗೂ ಅವರ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಿ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಿರುವುದಕ್ಕೆ ಶುಭ ಹಾರೈಸಿದರು. ಬಳಿಕ ಪ್ರಶ್ನೋತ್ತರ ವೇಳೆಯನ್ನು ಆರಂಭಿಸಲು ಸಭಾಧ್ಯಕ್ಷರು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ನಡೆದಿತ್ತೆನ್ನಲಾದ ಪೊಲೀಸ್ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ಕೂಗಲಾರಂಭಿಸಿದರು. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ಪ್ರತಿಪಕ್ಷ ಸಂಸದರು ಆಗ್ರಹಿಸಿದರು. ಈ ವೇಳೆ ಪ್ರಶ್ನೋತ್ತರ ಅವಧಿಯು ಸದಸ್ಯರ ಹಕ್ಕಾಗಿದ್ದು ಅದು ಸದನದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಓಂ ಬಿರ್ಲಾ ಹೇಳಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಸದನದ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸದನದಲ್ಲಿಯೂ ಹಾಗೂ ವಿವಿಧ ಪಕ್ಷಗಳ ನಾಯಕರ ಸಭೆಯಲ್ಲಿಯೂ ಎಲ್ಲಾ ಸದಸ್ಯರಿಗೆ ಮನವಿ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸತ್ತಿನ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷರು ಸದನದ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಿದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ರಾಜ್ಯಸಭೆಯು ಇಂದು ಕೈಗೆತ್ತಿಕೊಳ್ಳಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇಂದು ಮಧ್ಯಾಹ್ನ ಈ ವಿಧೇಯಕವನ್ನು ಮಂಡಿಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಪ್ರಾರಂಭವಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಂಡರು. ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026ನ್ನು ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸುವ ಕುರಿತು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರಿಂದ ಬಂದಿರುವ ಸೂಚನೆಯನ್ನು ಅಂಗೀಕರಿಸಿರುವುದಾಗಿ ಸಭಾಪತಿಯವರು ತಿಳಿಸಿದರು. ಸದಸ್ಯರು ತಿದ್ದುಪಡಿಗಳನ್ನು ಮಂಡಿಸಲು ಅನುಕೂಲವಾಗುವಂತೆ ವಿಧೇಯಕದ ಪ್ರತಿಯನ್ನು ಅವರಿಗೆ ವಿತರಿಸಲಾಗಿದೆ ಎಂದು ಅವರು ಹೇಳಿದರು. ಈ ವಿಧೇಯಕವನ್ನು ನಿನ್ನೆ ಲೋಕಸಭೆ ಅಂಗೀಕರಿಸಿತ್ತು. ಈ ಶಾಸನವು ಹಲವು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದರಲ್ಲಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಕಠಿಣ ಶಿಕ್ಷೆಗಳು ಸೇರಿವೆ. ಪ್ರಕರಣಗಳ ಶೀಘ್ರ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ವಿಶೇಷ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಈ ಕಾಯ್ದೆ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ದಾಖಲಾದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಿಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಚಾರ್ಜ್ಶೀಟ್ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಎಂದು ಇದು ನಿಗದಿಪಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ IASV ತ್ರಿವೇಣಿಯ ಸಂಪೂರ್ಣ ಮಹಿಳಾ ನೌಕಾಯಾನ ತಂಡದೊಂದಿಗೆ ಸಂವಾದ ನಡೆಸಿ ಅವರ ಅಸಾಧಾರಣ ಸಾಧನೆ ಮತ್ತು ದೃಢ ಸಂಕಲ್ಪವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಮಹಿಳಾ ನೌಕಾಯಾನ ತಂಡದ ಯಶಸ್ವಿ ಸಾಹಸವು ದೇಶಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಈ ನೌಕಾಯಾನದ ಮೂಲಕ ತಂಡವು ಕೇವಲ ಸಮುದ್ರವನ್ನು ಗೆದ್ದಿಲ್ಲ, ಬದಲಿಗೆ ಸಂಕೀರ್ಣ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೊಳ್ಳುವ ಮಹಿಳೆಯರ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದ ಹಳೆಯ ರೂಢಿಗತ ಕಲ್ಪನೆಗಳನ್ನು ಮುರಿದುಹಾಕಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ದೈಹಿಕ ಸಾಮರ್ಥ್ಯ, ಮಾನಸಿಕ ಶಕ್ತಿ ಮತ್ತು ನಾಯಕತ್ವವನ್ನು ಲಿಂಗದ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಎಂಬುದು ಈ ನೌಕಾಯಾನ ಸಾಹಸವು ಸಾಬೀತುಪಡಿಸಿದೆ ಎಂದು ಅವರು ಹೇಳಿದರು. ಈ ತಂಡದ ಸಾಧನೆಯು ದೇಶದ ಪ್ರತಿಯೊಂದು ಮಹಿಳೆಗೂ ಸ್ಫೂರ್ತಿಯಾಗಿದೆ. ಅವರ ಈ ಯಶಸ್ಸು ಯುವತಿಯರಿಗೆ ದೊಡ್ಡ ಕನಸು ಕಾಣಲು, ಸವಾಲುಗಳನ್ನು ಜಯಿಸಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಮತದಾನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬಿಹಾರದ ಬಂಕಿಪುರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದತಿಯಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ. ಚುನಾವಣಾ ಆಯೋಗದ ಪ್ರಕಾರ ಬೆಳಿಗ್ಗೆ 11:00 ಬಿಹಾರದ ಪಾಟ್ನಾದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ 11.50% ಮತದಾನ ದಾಖಲಾಗಿದೆ. ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 14.27% ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ 32.53% ಮತದಾನವಾಗಿದೆ. ಸಂಜೆ 6:00 ಮತದಾನ ಮುಂದುವರಿಯಲಿದೆ. ಪವಿತ್ರ ಶ್ರಾವಣ ಮಾಸದ ಶುಭಾರಂಭದ ನಿಮಿತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀವಾಸಿಗಳಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅಮಿತ್ ಶಾ ಅವರು ಶ್ರದ್ಧೆ, ಸಂಯಮ ಮತ್ತು ಭಕ್ತಿಯ ಈ ಪವಿತ್ರ ಮಾಸವು ಪ್ರತಿಯೊಬ್ಬರ ಜೀವನದಲ್ಲೂ ಧನಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಅಪಾರ ಶಾಂತಿಯನ್ನು ತುಂಬಲಿ ಎಂದು ಆಶಿಸಿದ್ದಾರೆ. ಈ ನಡುವೆ ಸಚಿವ ರಾಜನಾಥ್ ಸಿಂಗ್ ಅವರು ಸಹ ಈ ಪವಿತ್ರ ತಿಂಗಳು ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಹಾಗೂ ಭಗವಂತನ ಕೃಪೆ ಎಲ್ಲರ ಮೇಲೆಯೂ ಸದಾ ಇರಲಿ ಎಂದು ಆಶಿಸುವುದಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲಾ ಮಾದರಿಗಳಿಗೆ ವಿದಾಯ ಹೇಳಲು ಇದೇ ಸೂಕ್ತ ಸಮಯ ಎಂದು ತಿಳಿಸಿದ್ದಾರೆ. 2023 ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗಿದ್ದಾಗ ಅವರು ಭಾರತ ಪರ ಕೊನೆಯ ಬಾರಿ ಆಡಿದರು. ಏಕದಿನ ಕ್ರಿಕೆಟ್ನಲ್ಲಿ 2018 ಇಂಗ್ಲೆಂಡ್ ವಿರುದ್ಧದ ಪಂದ್ಯವೇ ಅವರ ಕೊನೆಯ ಪಂದ್ಯವಾಗಿತ್ತು. 38 ವರ್ಷದ ರಹಾನೆ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿಜೀವನದಲ್ಲಿ ಭಾರತದ ಪರ ಒಟ್ಟು 85 ಟೆಸ್ಟ್, 90 ಏಕದಿನ ಮತ್ತು T20 ಪಂದ್ಯಗಳನ್ನು 20 ಪಂದ್ಯಗಳನ್ನು ಆಡಿದ್ದಾರೆ. ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಯಣ 2013 ಆರಂಭವಾಗಿತ್ತು. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಪುರುಷರ ಲಾಂಗ್ ಜಂಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮುರಳಿ ಶ್ರೀಶಂಕರ್ ಅವರಿಗೆ ಹಾಗೂ ಪುರುಷರ 100 T47 ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗವೀತ್ ಮತ್ತು ಬೆಳ್ಳಿ ಪದಕ ಪಡೆದ ಮೊಹಮ್ಮದ್ ಬಾಸಿಲ್ ಮೋರ್ಸಿಂಗನಕತಿ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಸತತವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದಿರುವುದು ಇಡೀ ದೇಶವೇ ಹೆಮ್ಮೆ ಪಡುವಂತಾಗಿದೆ. ಭಾರತೀಯ ಪ್ಯಾರಾ ಅಥ್ಲೆಟಿಕ್ ಕ್ರೀಡಾ ಶ್ರೇಷ್ಠತೆಯ ಸ್ಮರಣೀಯ ಅಧ್ಯಾಯವೊಂದನ್ನು ಬರೆದಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆಯುತ್ತಿರುವ ಸ್ಕ್ವಾಷ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷ ತಂಡ ಲಗ್ಗೆಯಿಟ್ಟಿದೆ. 5 ಶ್ರೇಯಾಂಕದ ಭಾರತೀಯ ಪುರುಷರ ತಂಡವು ಇಂಗ್ಲೆಂಡ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿತು. ಜಪಾನ್ ವಿರುದ್ಧ ಗೆದ್ದು ಕೊನೆಯ 4 ಘಟ್ಟಕ್ಕೆ ಪ್ರವೇಶಿಸಿರುವ ಅಮೆರಿಕವನ್ನು ಅವರು ಮುಂದಿನ ಪಂದ್ಯದಲ್ಲಿ ಎದುರಿಸಲಿದ್ದಾರೆ. ಈ ಮಧ್ಯೆ ಮಹಿಳಾ ತಂಡವು ಕ್ವಾರ್ಟರ್ ಫೈನಲ್ನಲ್ಲಿ ಅಮೆರಿಕದ ವಿರುದ್ಧ 1-2 ಅಂತರದಲ್ಲಿ ಸೋಲನ್ನನುಭವಿಸಿತು. ಇನ್ನೊಂದೆಡೆ ಫ್ರಾನ್ಸ್ನ ಪುರುಷರ ತಂಡವು 26 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವ ಸ್ಕ್ವಾಷ್ ಜೂನಿಯರ್ ತಂಡ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ತಲುಪುವ ಮೂಲಕ ಹೊಸ ಇತಿಹಾಸ ಬರೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವಿಚಾರ ಪ್ರತಿಪಕ್ಷಗಳ ಗದ್ದಲ, ಲೋಕಸಭೆ ಕಲಾಪ 14:00 ಮುಂದೂಡಿಕೆ. ನೌಕಾಯಾನ ಕ್ಷೇತ್ರದಲ್ಲಿ ಭಾರತೀಯ ಮಹಿಳೆಯರ ಐತಿಹಾಸಿಕ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಬಿಹಾರ, ಗುಜರಾತ್, ಮಧ್ಯಪ್ರದೇಶ 3 ರಾಜ್ಯಗಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಭಾರತೀಯ ಹಿರಿಯ ಕ್ರಿಕೆಟಿಗ ಅಜಿಂಕ್ಯ ರಹಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:21:15. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೂರಾರು ಮಹಿಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜ ಯತ್ನದವು. ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲಿ, ಧರಣಿಯವು ಗಗನದವು ಮನುಜ ಯತ್ನದವು. ಪಿರಿದೆಂಬೆ ನವುಗಳು ಧರ್ಮವರಿತವನೊಲುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ. ಪಿರಿದೆಂಬೆ ನವುಗಳು ಧರ್ಮವರಿತವನೊಲುಮೆ ಅರಿವುಳ್ಳೊಲುಮೆ ಪಿರಿದು ಮಂಕುತಿಮ್ಮ.

ಧರ್ಮಿ ಜ್ಞಾನಿ ಇವರಿಬ್ಬರ ಪ್ರೀತಿ ಇದೆಯಲ್ಲ, ಲೋಕ ಪ್ರೀತಿ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು ಅಂತ ಹೇಳೋದು ಡಿ ವಿ ಜಿ ಇವರ ಉದ್ದೇಶ. ಇಲ್ಲಿ ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲಿ ಅಂದರೆ ನಮಗೆ ಕಣ್ಣಿಗೆ ಬೀಳದಂತೆ ಅನೇಕ ಪವಾಡ ಸದೃಶ್ಯವಾದ ಸಂಗತಿಗಳು ನಡೀತಾನೆ ಇರ್ತವೆ. ಒಳ್ಳೆ ಮಳೆ ಬೀಳುತ್ತೆ, ಇದ್ದಕ್ಕಿದ್ದಂತೆ ಅಕಾಲ ವೃಷ್ಟಿಯೂ ಆಗೋದುಂಟು. ಮಳೆ ಬರಬೇಕು ಅಂದರೆ ಎಷ್ಟೋ ಮಹಿಮೆಗಳು ನಡೀತವೆ. ಅವುಗಳಲ್ಲಿ ಬಹಳ ಮುಖ್ಯವಾದ ಮೂರು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಒಂದು ಧರಣಿಯವು, ಎರಡು ಗಗನದವು, ಮೂರನೆಯವು ಮನುಜ ಯತ್ನದವು. ಅಂದರೆ ಭೌಮ, ದಿವ್ಯ, ಮಾನುಷ ಅಂತ ಮೂರು ಬಗೆಯ ಮಹಿಮೆಗಳಿವೆ. ಒಂದು ನೋಡಿಗ ಭೌಮ ಅಂತಂದರೆ ಭೂಮಿಗೆ ಸಂಬಂಧಪಟ್ಟಿದ್ದು, ಅದು ಒಳ್ಳೆಯ ಬೆಳೆಯನ್ನು ಕೊಡ್ತದೆ. ಎರಡನೇದು ದಿವ್ಯಕ್ಕೆ ಸಂಬಂಧಪಟ್ಟಿದ್ದು, ಆಕಾಶದಿಂದ ನಮಗಾಗಬೇಕಾದ ಉಪಕಾರಗಳು, ಬೆಳಕು ಉದಾಹರಣೆಗೆ, ಹಾಗೆಯೇ ಮಳೆ. ಆಮೇಲೆ ಮೂರನೇದು ಮನುಜ ಪ್ರಯತ್ನ, ಮಾನುಷ ಅಂತ ಕರೀತಾರೆ ಇದನ್ನು. ಹೀಗೆ ಭೌಮ, ದಿವ್ಯ, ಮಾನುಷಗಳಲ್ಲಿ ಇವ್ರು ಹೇಳೋದು ತುಂಬ ದೊಡ್ಡವು ಈ ಮೂರು ಜನ. ಬೇಕಾದಷ್ಟು ಮಹಿಮೆಗಳಿವೆ ಇದರಲ್ಲಿ, ಈ ಮೂರು ಮುಖ್ಯ. ಆದರೆ ಅವುಗಳಲ್ಲಿ ಧರ್ಮ ಅರಿತವನೊಲುಮೆ ಇದೆಯಲ್ಲ, ಅಂದರೆ ಮನುಷ್ಯ ಪ್ರಯತ್ನದಲ್ಲಿ ಬಹಳ ಮುಖ್ಯವಾದದ್ದು ಅಂತಂದರೆ ಯಾರು ವೃತ್ತದ ಕಡೆಗೆ, ಧರ್ಮದ ಕಡೆಗೆ, ಸಮಾಜ ಕಲ್ಯಾಣದ ಕಡೆಗೆ ಮನಸ್ಸು ಮಾಡ್ತಾರೋ ಅವರುಗಳ ಒಲುಮೆ, ಆಮೇಲೆ ಅರಿವುಳ್ಳ ಒಲುಮೆ. ಇದು ಬಹಳ ಒಳ್ಳೆ ಮಾತಿದು. ಅರಿವುಳ್ಳ ಪ್ರೀತಿಗೆ ಅರ್ಥ ಇಲ್ಲ ಎಷ್ಟೋ ಸಲ. ಮಗುವನ್ನು ನಾವು ಮುದ್ದು ಮಾಡ್ತೇವೆ ತುಂಬ ಕೇವಲ ನಮ್ಮದು ಅನ್ನೋ ದೃಷ್ಟಿಯಿಂದ, ಹಾಗಲ್ಲ. ಅರಿವುಳ್ಳೊಲುಮೆ, ಒಂದು ಜ್ಞಾನ ಇಟ್ಕೊಂಡು, ಒಂದು ತಿಳುವಳಿಕೆ ಇಟ್ಕೊಂಡು, ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಪ್ರೀತಿಯನ್ನು ತೋರಿಸ್ತಾರಲ್ಲ, ಅದು ನಿಜವಾಗಿ ಮಹಿಮೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಹೀಗೆ ಭೌಮ, ದಿವ್ಯ, ಮಾನುಷ, ಪ್ರೀತಿಗೆ ಧರ್ಮ ಬೆರೆತಿರಬೇಕು ಅನ್ನೋದಷ್ಟೇ ಇವರ ಉದ್ದೇಶ. ಧರ್ಮಿ ಜ್ಞಾನಿ ಇವರ ಪ್ರೀತಿ ಎಷ್ಟು ದೊಡ್ಡದು ಅನ್ನುವುದನ್ನು ಇಲ್ಲಿ ತಿಳಿಸೋದು ಡಿ ವಿ ಜಿ ಇವರ ಮುಖ್ಯ ಆಶಯ.

ನಗುವುಗಳ ಕಂಡವನ ಕಣ್ಣರಳುವುದು. ಚೆಲುವು ನಗುವುಗಳ ಕಂಡವನ ಕಣ್ಣರಳುವುದು. ಅಳುವು ನೋವುಗಳ ಕಂಡೊದ್ದೆಯಾಗುವುದು. ಇಳೆಯ ದನಿಗವನೆದೆಯೊಳೊಪ್ಪು ಮರುದನಿಯಹುದು. ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ. ಇಳೆಯ ದನಿಗವನೆದೆಯೊಳೊಪ್ಪು ಮರುದನಿಯಹುದು. ಶಿಲೆಯಲ್ಲ ಯೋಗಿಯದೆ ಮಂಕುತಿಮ್ಮ.

0: ಈ ಪದ್ಯ ತುಂಬ ಒಳ್ಳೆ ಪದ್ಯ. ಲೋಕದೊಂದಿಗೆ ಹೇಗೆ ಸ್ಪಂದಿಸಬೇಕು, ಹೇಗೆ ಬೆರಿಬೇಕು, ಅಲ್ಲಿ ವಿವಿಧ ಭಾವಗಳನ್ನು ಹೇಗೆ ಸ್ವೀಕರಿಸಬೇಕು, ಯಾವುದನ್ನು ಹಿಡಿದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದದ್ದು. ಚೆಲುವು ನಗುಗಳು ಇವುಗಳನ್ನು ಕಂಡರೆ ನಮ್ಮ ಕಣ್ಣು ಅರಳುತ್ತೆ ಅಲ್ವಾ? ನೋಡಿ ಎಷ್ಟು ಸಹಜವಾಗಿ ಹೇಳ್ತಾರೆ ಡಿ ವಿ ಜಿ ಅವರಿದ್ರೆ, ಒಳ್ಳೆ ಸುಂದರವಾದ ದೃಷ್ಟಿಯನ್ನು ಕಂಡರೆ, ಹಾಗೆಯೇ ಯಾರು ಒಳ್ಳೆ ನಗು ಅವುಗಳ ಕಂಡರೆ ನಮ್ಮ ಕಣ್ಣು ಅರಳುವುದು, ಹಾಗೆಯೇ ಅಳುವು ನೋವುಗಳ ಕಂಡು ಒದ್ದೆಯಾಗುವುದು. ಈ ಕಣ್ಣಿನ ಕ್ರಿಯೆ ನೋಡಿರಿ ಇಲ್ಲಿ. ಒಂದು ಸುಂದರ ದೃಶ್ಯಗಳನ್ನು ನೋಡಿದರೆ, ಯಾರಾದರೂ ಮಂದಸ್ಮಿತವನ್ನು ನೋಡಿದರೆ ನಮಗೆ ಕಣ್ಣು ಅರಳುತ್ತಂತೆ. ಕಣ್ಣು ಅರಳೋದು ಸಂತೋಷದ ಸೂಚನೆ. ಹಾಗೆ ಲೋಕದಲ್ಲಿ ತುಂಬ ದುಃಖ ತುಂಬಿದೆಯಲ್ಲ, ಯಾತನೆ ತುಂಬಿದೆಯಲ್ಲ, ಜನಗಳ ಸಂಕಟ ತುಂಬಿದೆಯಲ್ಲ, ಅದನ್ನು ಕೇಳಿದಾಗ ನಮಗೆ ಕಣ್ಣು ಒದ್ದೆಯಾಗುವುದು. ಇಳೆಯದನಿಗೆ ಅವನೆದೆಯೊಳ್ ಒಪ್ಪು ದನಿಯಹುದು. ಬಹಳ ಒಳ್ಳೆ ಮಾತು. ಒಪ್ಪು ದನಿ ಅಂತಂದರೆ, ಒಪ್ಪು ಅಂತಂದರೆ ಅಂತಃಕರಣ ಕರಗಬೇಕು ಅನ್ನೋ ಅರ್ಥ. ಗೌರವ ಅಂತ ಒಂದು ಅರ್ಥ ಇದೆ ಕನ್ನಡದಲ್ಲಿ ಒಪ್ಪುಗೆ. ಈ ಇಳೆಯದನಿಗೆ, ಈ ಭೂಮಿ ಏನು ಕ್ರಿಯೆ ಮಾಡುತ್ತೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ನಮ್ಮ ಅಂತರಂಗದಲ್ಲಿ ಒಂದು ಪಡಿದನಿ, ಮರುದನಿ. ಈ ಮರುದನಿ ಅಂದರೆ ಏನರ್ಥ? ನಮ್ಮದು ಧ್ವನಿ ಅಲ್ವೇ ಅಲ್ಲ, ಅದು ಎಲ್ಲೋ ನಡೀತಾ ಇರುತ್ತೆ ಲೋಕದಲ್ಲಿ, ಅದರ ಶಬ್ದ ಮತ್ತೆ ಮಾರ್ದನಿ ಆಗುತ್ತಲ್ಲ, ಅದಾಗುತ್ತೆ ಶಿಲೆಯಲ್ಲ ಯೋಗಿಯದೆ. ಬಹಳ ದೊಡ್ಡ ಮಾತಿದು. ಯೋಗಿಯಾದವನನ್ನು ನಾವು ಏನು ತಿಳ್ಕೊಂಬಿಡ್ತೇವೆ ಅಂದರೆ, ಸಂಸ್ಕೃತದಲ್ಲಿ ಯೋಗಿ ಅಂದರೆ ವೇದಾಭ್ಯಾಸ ಜಡ ಅಂತ ಒಂದು ಮಾತಿದೆ. ಹಾಗೆಯೇ ಅರಸಿಕ ಅಂತಿದೆ, ಛಾಂದಸ ಅಂತ ಕರೀತಾರೆ. ಹಾಗಲ್ಲ, ಇಲ್ಲಿ ಯೋಗಿ ಇದೆಯಲ್ಲ, ಅವನ ಎದೆ ಶಿಲೆಯಲ್ಲ, ಅವನ ಅಂತಃಕರಣ ಕರಗತ್ತೆ, ಆದ್ದರಿಂದ ಅವನು ಬಹಳ ದೊಡ್ಡ ಮನುಷ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:34:38. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಭಾರತ ಕಂಡಂತಹ ದಿಟ್ಟ ಮಹಿಳೆ, ವೈದ್ಯೆ, ಸಮಾಜ ಸುಧಾರಕಿ ಮತ್ತು ದೇವದಾಸಿ ಪದ್ಧತಿ ನಿಷೇಧಕ್ಕಾಗಿ ಶ್ರಮಿಸಿದ, ಆದ್ಯಾರ್ ಕ್ಯಾನ್ಸರ್ ಸಂಸ್ಥೆಯನ್ನು ಸ್ಥಾಪಿಸಿದ ಸಾಧಕಿ ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ ಅವರ ಕುರಿತಾಗಿ ಮಾತನಾಡೋಣ. ಇವರ ಸಾಧನೆಗಳೇನು, ಇವರು ಸಮಾಜ ಸುಧಾರಣೆಗೋಸ್ಕರ ಯಾವ ರೀತಿ ಹೋರಾಟವನ್ನು ಮಾಡಿದರು ಅಂತ ಇಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಸ್ನೇಹಿತರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ ಗೀತೆ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಿತರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಯಾರೇ ನೀ ಅಭಿಮಾನಿ ಹಾಗೂ ಚಕ್ರವರ್ತಿ ಚಿತ್ರದ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ಕೊಬಂದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದ ಹಾಡಿಗೆ ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಚಕ್ರವರ್ತಿ ಚಿತ್ರದ ಹಾಡು. ಸ್ನೇಹಿತರೆ, ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರೋದು ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ ಅವರ ಬಗ್ಗೆ. ಇವರು ಭಾರತದಲ್ಲಿ ಪ್ರಥಮ ಮಹಿಳಾ ವೈದ್ಯೆ, ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ವೈದ್ಯ ಪದವಿಯನ್ನು ಪಡೆದಂತಹ ಮಹಿಳೆ. ಇವರು ಹುಟ್ಟಿದ್ದು ಪುದುಕೊಟ್ಟೈ, ಅಂದಿನ ಮದ್ರಾಸ್ ಪ್ರಾಂತ್ಯದಲ್ಲಿ ಇರುವಂತಹ ಪುದುಕೊಟ್ಟೆ ಎಂಬಲ್ಲಿ ಹುಟ್ಟಿದ್ರು. 1986 ಜುಲೈ 30 ಇವರ ಜನನ ಆಯಿತು. ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿಯವರು ಭಾರತೀಯ ವೈದ್ಯೆ ಹಾಗೆ ಪತ್ರಕರ್ತೆಯಾಗಿದ್ದರು. ಇವರು ಪ್ರಮುಖವಾಗಿ ಹೋರಾಡಿದ್ದು ದೇವದಾಸಿ ಪದ್ಧತಿಯ ವಿರುದ್ಧ. ಮಹಾರಾಜ ಬಾಲಕರ ಶಾಲೆಯಲ್ಲಿ ಇವರು ಮೊದಲ ವಿದ್ಯಾರ್ಥಿನಿಯಾಗಿ ದಾಖಲಾತಿಯನ್ನು ತಗೊಂಡ್ರು. ಆವಾಗ ಅವರಿಗೆ ಅತಿ ಹೆಚ್ಚು ವಿರೋಧವನ್ನು ಸಹ ಅವರು ಎದುರಿಸಬೇಕಾಯಿತು. ಆದರೂ ಅದನ್ನೆಲ್ಲ ಮೆಟ್ಟಿ ನಿಂತು ಮದ್ರಾಸ್ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ಭಾರತೀಯ ಮಹಿಳಾ ಶಸ್ತ್ರಚಿಕಿತ್ಸಕಿಯಾಗಿ ಹೊರಹೊಮ್ಮಿದ್ರು. ಮಹಿಳಾ ಭಾರತೀಯ ಸಂಘದ ಮೊದಲ ಭಾರತೀಯ ಸದಸ್ಯೆ, ಮದ್ರಾಸ್ ಪ್ರೆಸಿಡೆನ್ಸಿಯ ಮೊದಲ ಮಹಿಳಾ ಶಾಸಕಿ ಹಾಗೂ ಮೊದಲ ಮಹಿಳಾ ರಾಜಕಾರಣಿಯಾಗಿ ಇವರು MLA ಸಹ ಆದರೂ ಭಾರತದ ಮೊದಲ ಶಾಸಕಿಯಾಗಿದ್ದರು. ಇವರು ವಿಧವೆಯರ ಪುನರ್ವಿವಾಹ ಹಾಗೂ ಸಮಾನ ಆಸ್ತಿ ಹಕ್ಕುಗಳು ಮಹಿಳೆಯರಿಗೋಸ್ಕರ, ಹಾಗೆ ಶಿಕ್ಷಣ ಸುಧಾರಣೆ ಮತ್ತು ಮಹಿಳೆಯರಿಗೆ ಗ್ರಾಮೀಣ ಆರೋಗ್ಯದ ರಕ್ಷಣೆಗಾಗಿ ಹೋರಾಡಿದರು. ಯುವತಿಯರನ್ನ ದೇವದಾಸಿಯರನ್ನಾಗಿ ಅರ್ಪಿಸುವ ಪದ್ಧತಿಯನ್ನು ರದ್ದುಗೊಳಿಸುವುದು ಅವರ ಪ್ರಮುಖವಾದಂತಹ ಉದ್ದೇಶವಾಗಿತ್ತು, ಅವರ ಹೋರಾಟದ ಪ್ರಮುಖ ಉದ್ದೇಶವಾಗಿತ್ತು. ಇವರಿಗೆ ಗಾಂಧೀಜಿ ಹಾಗೂ ವಿವೇಕಾನಂದ ಅವರ ಆದರ್ಶಗಳು ಗಾಢವಾಗಿ ಪ್ರಭಾವವನ್ನು ಬೀರಿದ್ವು. 1956 ಉಪಸಭಾಧ್ಯಕ್ಷೆಯಾಗಿದ್ದರು. ಇವರ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನೀಡಿ ಪುರಸ್ಕರಿಸಿದೆ.

ಸ್ನೇಹಿತರೆ, ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇಂದು ನಾವು ಮಾತಾಡ್ತಾ ಇದ್ದುದು ಡಾಕ್ಟರ್ ಮುತ್ತುಲಕ್ಷ್ಮಿ ರೆಡ್ಡಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅಬಲೆಯರಿಗಾಗಿ ಅವರು ಅವ್ವೈ ಹೋಮ್ ಫಾರ್ ಗರ್ಲ್ಸ್ ಅನ್ನೋ ಸಂಸ್ಥೆಯನ್ನು ಸಹ 1936 ಸ್ಥಾಪಿಸಿದ್ರು. ಹಾಗೆ ಇವರು ತಮ್ಮ ವೈದ್ಯಕೀಯ ಕ್ಷೇತ್ರದ ಸಾಧನೆಯನ್ನು ಮಾತ್ರ ಪರಿಗಣಿಸದೆ ಅವರು ಸಮಾಜಕ್ಕೋಸ್ಕರ ಸೇವೆ ಮಾಡಿದ್ದಾರೆ. ಮುತ್ತುಲಕ್ಷ್ಮಿ ರೆಡ್ಡಿ ಅವರ ಸ್ಫೂರ್ತಿದಾಯಕ ನಾಯಕತ್ವದಲ್ಲಿ ಸ್ವಯಂ ಸೇವಕ ಮಹಿಳಾ ಸಮಾಜದ ಸೇವಕರ ಗುಂಪಿನ ಶ್ರಮದಿಂದ ಆದ್ಯಾರ್ ಅನ್ನುವಂತಹ ಕ್ಯಾನ್ಸರ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ದಕ್ಷಿಣ ಭಾರತದ ಮೊದಲ ಮತ್ತು ಭಾರತದ ಎರಡನೆಯ ವಿಶೇಷ ಕ್ಯಾನ್ಸರ್ ಸಂಸ್ಥೆಯನ್ನು ಕ್ಯಾನ್ಸರ್ ಕೇಂದ್ರವನ್ನು ಇವರು ರಚಿಸಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಸೇವೆ ಮಾಡಿದ್ದಲ್ಲದೆ ಸಾಮಾಜಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಡಾಕ್ಟರ್ ಮುತ್ತುಲಕ್ಷ್ಮಿ ಅವರ ಹುಟ್ಟಿದ ಈ ದಿನ ಅವರ ಸಾಧನೆಯನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇವೆ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 1:57:32. ಎರಡು ಗಂಟೆಗೆ ಸರಿಯಾಗಿ ವಾರ್ತಾ ಸಂಚಿಕೆಯನ್ನು ಕೇಳಲಿದ್ದೀರಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
1: ನವಿಲುಗರಿ. ಪ್ರತಿದಿನ ಮಧ್ಯಾಹ್ನ 12:05 to 1:10
3: ನಿಮ್ಮ ನೆಚ್ಚಿನ FM ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ. ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದ್ದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿಯು 15 ದಿನಗಳವರೆಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಈ ನಡುವೆ ಇಂದು ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತುಸಭೆ ಕರೆದಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ತಮಿಳುನಾಡು ಹಾಗೂ ರಾಜ್ಯದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದ ಪರ ವಾದ ಮಂಡಿಸಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಸರ್ಕಾರ ನಿರ್ಧರಿಸಿದೆ. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯದಲ್ಲಿ ಇಂದು ಪ್ರತಿಭಟನೆಗಳು ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಕರುನಾಡ ವಿಜಯಸೇನೆ ಸಂಘಟನೆಯ ಕಾರ್ಯಕರ್ತರು ಸಮಿತಿಯ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ರೈತರಿಗೆ ವಂಚಿಸಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಮನವಿ ಸಲ್ಲಿಸಿದರು. ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡೆ ಖಂಡಿಸಿ ಅವರ ನಟನೆಯ ಜನನಾಯಕನ್ ಚಲನಚಿತ್ರ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಚಿತ್ರದ ಪೋಸ್ಟರ್ ಹರಿದು ಸಿನಿಮಾ ಸ್ಥಗಿತಕ್ಕೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿದೆ. ಮದ್ದೂರಿನಲ್ಲಿ ತಾಲೂಕು ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘಟನೆಯ ಹಲವು ಬಣಗಳು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪಾಂಡವಪುರ ತಾಲೂಕಿನಲ್ಲಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟೀಯ ಹೆದ್ದಾರಿ ತಡೆದು ನೀರು ಬಿಡುವಂತೆ ಸೂಚಿಸಿರುವ ಸಮಿತಿ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದು ಸೂಕ್ತವಲ್ಲ ಎಂದು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ನೀರಿನ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು ಎಂದು ಹೇಳಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸೂಕ್ತವಲ್ಲ. ಇಂದು ನಡೆಯಲಿರುವ ಸಭೆಯಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿ ನೀರು ಹರಿಸುವುದನ್ನು ಸರ್ಕಾರ ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ.
1: ಕೆಡಬ್ಲ್ಯೂಆರ್ಸಿ ಅವರು 3,500 ಕ್ಯೂಸೆಕ್ಸ್ ಅನ್ನ ಪ್ರತಿನಿತ್ಯ ತಮಿಳ್ನಾಡಿಗೆ ಹರಿಸಬೇಕು ಹೇಳಿ, ಈ ಸಂಕಷ್ಟದ ಸಂದರ್ಭದಲ್ಲಿ, ಬರ ಇದ್ದಂತ ಸಂದರ್ಭದಲ್ಲಿ, ಕಾವೇರಿ ನದಿಗೆ ಇನ್ಫ್ಲೋ ಇಲ್ಲದಂತ ಸಂದರ್ಭದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ತಮಿಳ್ನಾಡಿಗೆ ನೀರು ಹರಿಸತಕ್ಕಂತದನ್ನ ಉಚಿತ ಅಲ್ಲ. ಮತ್ತು ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಇವತ್ತು ಅಪೀಲ್ ಹಾಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರದವರು ಕನ್ವಿನ್ಸ್ ಮಾಡಿ ಯಾಕೆ ನಮಗೆ ನೀರು ಕೊಡೋದಿಲ್ಲ ಅಂತಕ್ಕಂಥ.
0: ರಾಜಧಾನಿ ಬೆಂಗಳೂರು ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇವಲ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರಿನ ಸಂಗ್ರಹವಿದೆ. ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗದಿದ್ದರೆ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಿಸಬೇಕಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಸರಾಸರಿ 2.2 TMC ನೀರಿನ ಅವಶ್ಯಕತೆ ಇದೆ. ಲಭ್ಯವಿರುವ ನೀರನ್ನು ನಗರಕ್ಕೆ ಪ್ರತ್ಯೇಕವಾಗಿ ಮೀಸಲಿಟ್ಟರೆ 5-6 ತಿಂಗಳವರೆಗೆ ಸಾಕಾಗಬಹುದು. ಮುಂಜಾಗ್ರತಾ ಕ್ರಮವಾಗಿ ನಾಗರಿಕರು ಜವಾಬ್ದಾರಿಯುತವಾಗಿ ನೀರನ್ನು ಬಳಸುವಂತೆ ಮನವಿ ಮಾಡಿದ್ದಾರೆ. ನೀರನ್ನು ಪೋಲು ಮಾಡದಂತೆ ಬೆಂಗಳೂರಿನ ಜನತೆಗೆ ಕರೆ ನೀಡಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಹಲವಾರು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. 400 ಪಶುವೈದ್ಯಕೀಯ ಅಧಿಕಾರಿಗಳ ನೇಮಕಾತಿ, ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳು, ಪ್ರತಿ ಸೀಟಿಗೆ 80 ಲಕ್ಷ ರೂಪಾಯಿ ಲಂಚ ಮತ್ತು ಕೆಪಿಎಸ್ಸಿ ಅಧ್ಯಕ್ಷರ ಅಮಾನತು ಸೇರಿದಂತೆ ಹಲವು ಅಕ್ರಮಗಳ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನ್ಯಾಯಯುತ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಇದು ರಾಜ್ಯದ ಮತದಾರರಿಗೆ ಮಾಡಿದ ಅವಮಾನ ಎಂದು ಹೇಳಿದ್ದಾರೆ. ಆಡಳಿತ ಪಕ್ಷ ರಾಜ್ಯದಲ್ಲಿನ ಸಾಂವಿಧಾನಿಕ ಹುದ್ದೆಗಳ ಘನತೆಯನ್ನು ಹಾಳು ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯ ಕಂಡ ಅತ್ಯಂತ ದುರ್ಬಲ ಹಾಗೂ ಅಸಹಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ತಿಳಿಸಿದ್ದಾರೆ. ಬರ ಕಾವೇರಿ ಬಿಕ್ಕಟ್ಟಿನಿಂದ ರಾಜ್ಯದ ಜನತೆ ತತ್ತರಿಸಿ ಹೋಗಿದ್ದಾರೆ. ಆದರೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಎಂದು ದೂರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿಯನ್ನು ದೆಹಲಿಯಲ್ಲಿ ಅವಮಾನಿಸುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ 2 ತಿಂಗಳಿನಿಂದ ಕ್ಷೀಣಿಸಿದ್ದ ಮಳೆ ಚೇತರಿಕೆ ಕಂಡಿದೆ. ಜಿಲ್ಲೆಯ ಎಲ್ಲಾ ಭಾಗಗಳಲ್ಲಿ 2 ದಿನಗಳಿಂದ ಗಾಳಿ ಸಹಿತ ಉತ್ತಮ ಮಳೆಯಾಗುತ್ತಿದೆ. ಮಡಿಕೇರಿ ತಾಲೂಕಿನಲ್ಲಿ ಮೈಕೊರೆಯುವ ಚಳಿ ಗಾಳಿ ಸಹಿತ ಮಳೆ ಸುರಿಯುತ್ತಿದೆ. ದಟ್ಟ ಮಂಜು ಕವಿದಿರುವ ಪರಿಣಾಮ ಹೊಂಡ ಗುಂಡಿಗಳ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಕಳೆದ 1 ದಿನದ ಅವಧಿಯಲ್ಲಿ 78 ಮಿಲಿಮೀಟರ್ ಮಳೆ ದಾಖಲಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗುತ್ತಿರುವುದರಿಂದ ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿದೆ. ಕೊಡಗಿನ ಗಡಿಗ್ರಾಮ ಕರಿಕೆಯಲ್ಲಿ ಭಾರಿ ಮಳೆಯಾಗುತ್ತಿದ್ದು ದೊಡ್ಡ ಗಾತ್ರದ ಬಿದಿರು ಬುಡ ಸಹಿತ ರಸ್ತೆಗೆ ಬಿದ್ದು ಸಂಚಾರ ಅವ್ಯವಸ್ಥೆ ಅಸ್ತವ್ಯಸ್ತಗೊಂಡಿತ್ತು. ಪೊನ್ನಂಪೇಟೆ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಓರ್ವ ಗಾಯಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ 3-4 ದಿನ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಲೆನಾಡು ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಹಲವೆಡೆ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸೂಚನೆ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗವು ಕಳಂಕದ ವಿರುದ್ಧ ಕಥೆಗಳು, ನಿಮ್ಯಾನ್ಸ್ ಮೂಲಕ ನಡಿಗೆ ಎಂಬ ಅಭಿಯಾನ ಆರಂಭಿಸಿದೆ. ಇದು ಅರ್ಥಪೂರ್ಣ ಸಾಮಾಜಿಕ ಸಂಪರ್ಕ ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ನೇರವಾಗಿ ಕಲಿಯುವ ಅವಕಾಶಗಳು ಮತ್ತು ಪೂರ್ವಾಗ್ರಹಗಳನ್ನು ಪ್ರಶ್ನಿಸಲು ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ಮನೋಭಾವಗಳನ್ನು ಉತ್ತೇಜಿಸಲು ಸಹಾಯ ಮಾಡಲಿದೆ. ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು, ಶಿಕ್ಷಕರು, ಮಾನಸಿಕ ಆರೋಗ್ಯ ವೃತ್ತಿಪರರು, ಸಂಶೋಧಕರು ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂದುವರಿದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹ. ಬೆಂಗಳೂರಿನಲ್ಲಿ 5-6 ತಿಂಗಳಿಗೆ ಸಾಕಾಗುವಷ್ಟು ಮಾತ್ರ ನೀರು ಲಭ್ಯ, ಜಲಮಂಡಳಿ ಅಧ್ಯಕ್ಷರ ಸ್ಪಷ್ಟನೆ. ಹಾಗೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 2:42:32. ಈಗ ಕೇಳಿ ಜನಪ್ರಿಯ ಚಿತ್ರಗೀತೆಗಳು. ಮೊದಲ ಗೀತೆ ಬರ್ತಾ ಇದೆ ಪ್ರತಾಪ್ ಚಿತ್ರದಿಂದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಎಸ್ ಪಿ ಸಾಂಗ್ಲಿಯಾನ ಭಾಗ ಎರಡು ಚಿತ್ರದ ಹಾಡನ್ನು ಕೇಳಿ ಬಂದ್ರಿ. ಕೆ ಜೆ ಯೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ಬರೆದಿದ್ದು ಹಂಸಲೇಖ ಅವರು. ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಜನಪ್ರಿಯ ಗೀತೆಗಳನ್ನು. ಮುಂದಿನ ಗೀತೆ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ರಥಸಪ್ತಮಿ ಚಿತ್ರದ ಹಾಡು ಈ ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸಿಪಾಯಿ ಚಿತ್ರದ ಹಾಡನ್ನ ಕೇಳಿದ್ರಿ. ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 3 ಗಂಟೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:30 ಸೆಕೆಂಡ್ಗಳು. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಆಕಾಶ

0: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಈ ಎಷ್ಟೋ ಸಲ ವಾಹನ ಹಳೆ ಆಯಿತು ಅಂತಾಗಲಿ ಅಥವಾ ಅಗತ್ಯಕ್ಕೆ ಬೇಕು ಅಂತ ಹೇಳಿ ವಾಹನಗಳನ್ನು ತಗೊಳ್ತಾರೆ, ಅದನ್ನು ಮಾರಾಟನೂ ಮಾಡ್ತಾರೆ ಕೆಲವೊಬ್ಬರು. ಯಾವ ರೀತಿ ಮಾರಾಟ ಆಗುತ್ತೆ, ಮಾರಿದ ನಂತರ ಏನೇನೋ ಸಮಸ್ಯೆಗಳಾಗ್ತವೆ, ಅವಾಗ ಏನು ಮಾಡಬೇಕು ಅಂತನೋ ಸಮಸ್ಯೆ ಬರುತ್ತೆ.
2: ನೋಡಿ, ಈಗ ಯಾವುದೇ ಒಂದು ವಾಹನವನ್ನು ಮಾರಾಟ ಮಾಡಬೇಕಂದ್ರೆ ಅಗತ್ಯ ದಾಖಲೆಗಳೇನಿದೆ, RC ಕಾರ್ಡ್ ಆಗಲಿ, ಇನ್ಸೂರೆನ್ಸ್ ಆಗಲಿ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಆಗಲಿ, ಇವೆಲ್ಲನ ಪರಿಶೀಲನೆ ಮಾಡಿಕೊಂಡು ಅವರು ಮಾರಾಟ ಮಾಡಬೇಕಾಗುತ್ತೆ. ಅದೇ ರೀತಿ ಕೊಂಡ್ಕೊಳ್ತಕ್ಕಂಥವರು ಸಹ ಈ ಒಂದು ಅಗತ್ಯ ದಾಖಲೆಗಳನ್ನು, RC ಬುಕ್ ಯಾರ ಹೆಸರಲ್ಲಿದೆ, ಓನರ್ ಯಾರು, ಇನ್ಸೂರೆನ್ಸ್ ಇದೆಯಾ, ಅದೇ ಅಗತ್ಯ ದಾಖಲೆಗಳನ್ನು ಪಡ್ಕೊಂಡು ಅವರು ಅವ್ರ ಹೆಸರಿಗೆ ಕ್ರಯ ತಗೊಳ್ಬೇಕಾಗುತ್ತೆ. ಯಾರು ಮಾರಾಟ ಮಾಡಿರ್ತಾರೆ ಅವರು ಕಡ್ಡಾಯವಾಗಿ ತಗೊಂಡಿರ್ತಕ್ಕಂಥವ್ರ ಹೆಸರಿಗೆ ಆಗೋವರೆಗೂ ಸಹ ಅವರು ಹೆಚ್ಚು ಕಾಳಜಿಯನ್ನು ವಹಿಸಿ ಇರಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಈಗ ಅನೇಕ ಕೋರ್ಟ್ಗಳಲ್ಲಿ ನೋಡ್ತಾ ಇದೀವಿ, ವಾಹನವನ್ನು ಮಾರಾಟ ಮಾಡಿರ್ತಾರೆ ಆದರೆ ಓನರ್ ಹೆಸರಲ್ಲೇ ಇರುತ್ತೆ. ಅನೇಕ MVC ಕೇಸುಗಳು, ಅಪಘಾತ ಕೇಸುಗಳು, ಕಳ್ಳತನ ಕೇಸುಗಳು, ಎಷ್ಟೋ ಜನ ಮೊದಲು ಯಾರು ಮಾರಾಟ ಮಾಡಿರ್ತಾರೋ ಅಂತ ಓನರ್ಗಳ ಮೇಲೆ ಆಗಿದೆ.
1: ಅಂದ್ರೆ ಮಾರಾಟ ಮಾಡುವಾಗ ವ್ಯವಸ್ಥಿತವಾಗಿ ಅದನ್ನ ಮಾರಾಟ ಮಾಡಿರಬೇಕು, ಸೇಲ್ ಅಗ್ರಿಮೆಂಟ್ ಇತ್ಯಾದಿ ಎಲ್ಲ.
2: ಈಗ ಅದ ಮಾರಾಟ ಮಾಡಬೇಕು ಅಂತ ನಾವು ಒಂದು ಸೇಲ್ ಅಗ್ರಿಮೆಂಟ್ ಅನ್ನ ಬರವಣಿಗೆ ಮುಖಾಂತರ ಮಾಡ್ಕೊಬೇಕು. ಮತ್ತೆ ಆ 29-30 ಫಾರಂ ಬರುತ್ತೆ, ಅದರಲ್ಲೂ ಸಹ ಒಂದು ಇಂಬರ್ಹ ಅಂತ ಬರುತ್ತೆ, ಮಾರಾಟಗಾರರು ಮತ್ತೆ ಒಬ್ಬ ಖರೀದಿದಾರರ ಸಹಿಗಳಿರ್ತಕ್ಕಂಥದ್ದು, ಮತ್ತೆ ಅದನ್ನು ವರ್ಗಾವಣೆ ಮಾಡ್ಕೊಳ್ತಕ್ಕಂಥ ದಾಖಲೆಗಳನ್ನು ಸಹ ಪಡ್ಕೊಳ್ಳಿರಬೇಕು. ಮತ್ತೆ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ RC ಕಾರ್ಡು, ಬುಕ್ಕು, ಇನ್ಸೂರೆನ್ಸ್ ಎಲ್ಲ ದಾಖಲೆಗಳನ್ನು ಅವರು
1: ಹಸ್ತಾಂತರ ಆಗಿರಬೇಕು. ಈಗ ಮಾರಿದ ನಂತರ ಏನೇನು ಎಚ್ಚರಿಕೆಗಳು, ಇವರಾಗಲಿ ಅಥವಾ ಅವರಾಗಲಿ, ಇನ್ನಷ್ಟು ವಿವರ ಕೊಡಿ.
2: ಇಲ್ಲಿ ನಾವು ಕೆಲವು ಸಲ ಮಾರಾಟ ಮಾಡಿಬಿಟ್ಟಿರ್ತೇವೆ ಆದರೆ ಇನ್ನು ನಮ್ಮ ಹೆಸರಲ್ಲಿರುತ್ತೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಒಂದು RTOಗೆ ನಾವು ನೋಟಿಸನ್ನು ನೀಡಿ, ಅಂದರೆ 14 ದಿನಗಳ ಒಳಗಡೆ ನಾವು RTOಗೆ ನೋಟಿಸನ್ನು ನೀಡ್ಬೋದು. ಏನಂದರೆ ನಾವು ವಾಹನವನ್ನು ಈ ರೀತಿ ಮಾರಾಟ ಮಾಡಿದ್ದೀವಿ ಅಂತ ಮಾಡ್ಬೋದು. ಇಲ್ಲಾಂತಂದರೆ ಆ ಚಲನ್ನು ಅಂತ ಆ ಮಾರಾಟ ಮಾಡಲಿಲ್ಲ, ಅಕಸ್ಮಾತ್ ಅವನ ಹೆಸರು ಮಾಡ್ಕೊಳ್ಳಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, RTO ಆಫೀಸಲ್ಲಿ ಅದನ್ನು ಎಂಟ್ರಿ ಮಾಡಿರ್ತಾರೆ. ನಾಳೆ ದಿನ ಏನಾದರೂ ತೊಂದರೆ ಆದ್ರೂ ನಾವು ಅದನ್ನು ಆ ದಾಖಲೆಯನ್ನು ತೊಗೊಂಬಂದು ನಮ್ಮ ತೊಂದರೆ ಆಗದಿರ ನಾವು ಕಾಪಾಡ್ಕೊಳ್ಬೋದು ಅದನ್ನು.
1: ಇಂತಿಷ್ಟು ದಿನ ನಾವು ಕೊಟ್ಬಿಟ್ಟಿದ್ದೇವೆ, ಇನ್ನು ಸ್ವಲ್ಪ ವರ್ಗಾವಣೆ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಂತೇಳಿ ಒಂದಿಷ್ಟು ಮಾಹಿತಿ ಕೊಟ್ಟು ಮುಂಜಾಗ್ರತೆ ತಗೋಬಹುದು.
2: ಯಾಕಂದ್ರೆ
1: ನಾವು ಇಡಿಯಾಗಿ ಮಾಲೀಕತ್ವ ವರ್ಗಾವಣೆ ಆಗಿದೆಯಾ ಅಂತ ನೋಡ್ಕೋಬೇಕು. ಆಗಿಲ್ಲ ಅಂದ್ರೂ ಕೂಡ ಇಂತವ್ರಿಗೆ ಕೊಟ್ಟಿದೀವಿ, ಎಲ್ಲ ಆಗಿದೆ, ನಮ್ಮ ಕೆಲಸಗಳು ಆಗಿದ್ದಾವೆ, ಡಾಕ್ಯುಮೆಂಟ್ಸ್ ಇನ್ನು ಪ್ರೊಸೆಸ್ ಅಲ್ಲಿವೆ, ಅದಕ್ಕೆ ಅಂತಲೂ ಕೂಡ ಅರ್ಜಿಯನ್ನು ಕೊಡಬಹುದು.
2: ಯಾಕೆ ನಾವು ಅರ್ಜಿಯನ್ನು ಕೊಡಬೇಕು ಅಂತಂದ್ರೆ ಒಂದು ವೇಳೆ ಏನಾದರೂ ಅಪರಾಧಗಳಾದ್ರೆ ಅಥವಾ ಅಪಘಾತಗಳಾದ್ರೆ ಅದರ ಪರಿಹಾರ ನಾವೇ ಮಾಲೀಕರು ಯಾರು ಮಾರಾಟ ಮಾಡ್ತಾರೆ ಅವರೇ ಕಟ್ಕೊಡ್ಬೇಕಾಗುತ್ತೆ. ಈ ಒಂದೇ ಉದ್ದೇಶದಿಂದ
1: ಇದನ್ನು ತಪ್ಪಿಸಲು ಅವರು
2: ಲೆಟರ್ ಕೊಡಬೇಕು.
1: ಸರಿ ಸರಿ, ಈಗ ಎಷ್ಟೋ ಸಲ ಏನೋ ಒಂದು ಮಾರಾಟ ಮಾಡೋಣ ಅಂತ ಮಾಡಿಬಿಟ್ಟಿರ್ತಾರೆ, ಆದ್ರೆ ಎಲ್ಲರೂ ಒಂದು ವಿಶ್ವಾಸದ ಮೇಲೆ ತಗೊಂಡ್ಬಿಟ್ಟಿರ್ತಾರೆ, ನಡೀತಾ ಇರ್ತದೆ. ಆದ್ರೆ ಅಪರಾಧ ಆಗೋದು ಯಾವಾಗ ಏನಾಗುತ್ತೆ ಹೇಳಕ್ಕಾಗಲ್ಲ. ಆಕ್ಸಿಡೆಂಟರ್ ಆಗಬಹುದು ಅಥವಾ ಬೇರೆ ಬೇರೆ ಉದ್ದೇಶಕ್ಕೂ ಬಳಸಬಹುದು. ಯಾರಿಗೋ ಕೊಟ್ಟಿರ್ತೀವಿ ಗಾಡಿ, ಇನ್ನು ಹಳೆ ಗಾಡಿ ತಾನೇ, ಒಂದಿಷ್ಟು ಕೊಡಿಯಪ್ಪ ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ತಗೊಂಡೋಗಿ ಅವ್ರು ಏನೋ ಒಂದು ಮಾಡ್ಬಿಟ್ಟಿರ್ತಾರೆ, ಎಲ್ಲದಕ್ಕೂ ಆ ಗಾಡಿ ಮಾಲೀಕರಿಗೆ ಅದು ಬರುತ್ತೆ. ತುಂಬಾ ಧನ್ಯವಾದಗಳು ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯ.

0: ವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
5: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
6: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
5: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
1: ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು.
7: ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:37:26. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕು. ವಾಟ್ಸ್ಆಪ್ ಸಂದೇಶದ ಮೂಲಕ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳಾಗಿ ಬಂದು ತಲುಪಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೆಯ ಪ್ರಶ್ನೆ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಈಗ ಪ್ರಸಾರವಾಗುವ ಹಾಡು ಯಾವ ಚಿತ್ರದ್ದು? ಈಗ ಒಂದು ಹಾಡು ಪ್ರಸಾರ ಆಗುತ್ತೆ, ಅದನ್ನ ಕೇಳಿ ನಂತರ ಅದು ಯಾವ ಚಿತ್ರದ್ದು ಅಂತ ನೀವು ಕಂಡುಹಿಡಿಬೇಕು. ಈಗ ಹಾಡು ಪ್ರಸಾರ ಆಗುತ್ತೆ.

ಇದೀಗ ಪ್ರಸಾರವಾದಂತಹ ಹಾಡು ಹಿಂದಿ ಚಿತ್ರದ್ದು ಯಾವ ಚಿತ್ರದ್ದು ಅನ್ನೋದನ್ನ ನೀವು ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರವನ್ನ ಕಳಿಸಂತಹ ಮೊದಲಿಗರ ಹೆಸರನ್ನ ಓದಲಾಗುತ್ತೆ. ಹಾಡನ್ನ ಯಾವ ಹಾಡು ಯಾವ ಚಿತ್ರ ಅಂತ ನೀವು ಗೆಸ್ ಮಾಡಿ ನಮಗೆ ಕಳಿಸೋಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

0: ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಬಿನ್ನಿಪೇಟೆಯಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಹಾಗೆ ಮುಂದಿನ ಸರಿಯಾದ ಉತ್ತರ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಮುಂದಿನ ಉತ್ತರ ಹರೀಶ್ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾಗಿದೆ ನಿಮ್ಮ ಉತ್ತರ. ಹಾಗೆಯೇ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಎನ್ ಜಿ ಬಸವರಾ ಚಿತ್ರದುರ್ಗದಿಂದ, ರಾಜ್ಕುಮಾರ್ ಕಾತರ್ಕಿ ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ, ಮುಂದಿನ ಸಂದೇಶ ಬಂದಿದೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಸಂತೋಷ್ ಪಾಟೀಲ್ ಕಲಬುರಗಿಯಿಂದನೂ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವಿಜಯಶ್ರೀ ಕೊಪ್ಪಳದಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಹಾಗೂ ಮಧುಮತಿ ಕರಡಿಯವರು ಸಹ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹೊನ್ನೂರು ಅಲ್ಲಿ ಹನುಮಂತಪುರದಿಂದ ಸರಿಯಾದ ಉತ್ತರ ಬಂದಿದೆ. ಎಸ್ ಎಂ ಶೋಭಾ ಹಾಸನದಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್ನಿಂದ, ಪರಿಮಳ ದಾವಣಗೆರೆಯಿಂದ, ಹಾಗೆಯೇ ಮುಂದಿನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಅಮೃತ ಹಿರೇಮಠ್ ಓಜನಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಪ್ರಸಾರವಾದಂತಹ ಹಾಡು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ 55, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ 55 ಅನ್ನುವ ಚಿತ್ರದ ಹಾಡು. ಈ ಹಾಡು ಪ್ರಸಾರ ಆಗಿತ್ತು. ಹಾಡಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನು ನೋಡುವ ಮೊದಲು ಒಂದು ಪ್ರಕಟಣೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್

0: ಕಂಡೀಷನ್ಸ್ ಅಪ್ಲೈ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ವೆಲ್ಕಮ್ ಬ್ಯಾಕ್ ಟು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಸ್ನೇಹಿತರೆ, ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಈ ಪ್ರಶ್ನೆಯಲ್ಲಿ ಕೆಳಗೆ ಇರುವ ಚಲನಚಿತ್ರದ ಹೆಸರಿನಲ್ಲಿ ಗುಂಪಿಗೆ ಸೇರದ ಒಂದು ಚಿತ್ರವನ್ನು ಗುರುತಿಸಬೇಕು. ಈ ಎಲ್ಲ ಚಿತ್ರಗಳಲ್ಲಿರುವಂತಹ ಒಂದು ಕಾಮನ್ ಅಂಶವನ್ನು ಗುರುತಿಸಿ ನಮಗೆ ಹೇಳಬೇಕು. ಈಗ ಚಿತ್ರಗಳ ಹೆಸರು ಬರ್ತಾ ಇದೆ. ಗುಂಪಿಗೆ ಸೇರದ ಚಿತ್ರವನ್ನು ಗುರುತಿಸಿ. ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ, ಹಬ್ಬ. ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ, ಹಬ್ಬ, ಈ ನಾಲ್ಕು ಚಿತ್ರಗಳಲ್ಲಿ ಗುಂಪಿಗೆ ಸೇರದ ಚಿತ್ರದ ಹೆಸರನ್ನು ನೀವು ಗುರುತಿಸಬೇಕು. ಗುರುತಿಸೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಮುಂದೆ ಮುಡಿ ಬರ್ತಾ ಇದೆ ಮದರ್ ಪ್ರಾಮಿಸ್ ಚಿತ್ರದ ಹಾಡು. ನಿಮ್ಮೆಲ್ಲರಿಗೋಸ್ಕರ ಕೇಳಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ಕ್ಷಮೆ ಇರಲಿ, ಈ ಹಾಡು ಕರಾವಳಿ ಚಿತ್ರದ್ದು. ಸಿದ್ದ ಶ್ರೀರಾಮ ಅವರ ಧ್ವನಿಯಲ್ಲಿ ಪ್ರಮೋದ್ ಮರ್ವಂತೆ ಅವರ ಸಾಹಿತ್ಯ ಹಾಗೂ ಸಚಿನ್ ಬಸ್ರೂರು ಅವರ ಸಂಗೀತ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಂತಹ ನಮ್ಮ ಕೇಳುಗರ ಹೆಸರು ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ, ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ವೇದಾಶೆಟ್ಟಿ ಕಾಳವರ, ದಿಲೀಪ್ ಕಲ್ಯಾಣ್ಕರ್ ಕೊಲಂಬೋ ಶ್ರೀಲಂಕಾ, ಸಾತ್ವಿಕ್ ದೀಪಕ್ ನಾಯಕನಹಟ್ಟಿ, ಅಮೃತ ಹಿರೇಮಠ್ ಓಜನಹಳ್ಳಿ, ನೇತ್ರಾ ಕೆಂಗೇರಿ, ಸುನಂದ ಸ್ಕಂದಾಲೇಔಟ್, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ಚಂದ್ರಕಾಂತ ಹವಾಲ್ದಾರ್ ರಾಯಚೂರು, ಮಾಲಾ ಮಾಚೋಹಳ್ಳಿ, ಪ್ರಕಾಶ್ ಅಕ್ಕಪ್ಪಾಡಿ ಹಾಗೂ ಗುಣವತಿ ಭೀಮಪ್ಪ ದಾವಣಗೆರೆ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರಂ ಬೆಂಗಳೂರು, ಹಾಗೆ ನಿತ್ಯ ನೆಲಮಂಗಲದಿಂದ, ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆಯಿಂದ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಹಾಗಾದರೆ ಉತ್ತರ ಏನು ಅಂತ ತಿಳಿದುಕೊಳ್ಳುವ ಸಮಯ. ಗುಂಪಿಗೆ ಸೇರಿದ ಚಿತ್ರವನ್ನು ಗುರುತಿಸಿ ಅಂತ ಹೇಳಿದ್ದೆ. ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ, ಅಮೃತ ವರ್ಷಿಣಿ ಹಾಗೂ ಹಬ್ಬ, ಈ ನಾಲ್ಕು ಚಿತ್ರಗಳಲ್ಲಿ ಗುಂಪಿಗೆ ಸೇರಿದ ಚಿತ್ರ ಯಾವುದು ಅಂತ ಅಂದರೆ ಹಬ್ಬ. ಹಬ್ಬ ಸರಿಯಾದ ಉತ್ತರ. ಈ ಎಲ್ಲ ಚಿತ್ರಗಳು ಬಹುತಾರಾಗಣದ ಚಿತ್ರಗಳು, ಆದರೆ ಈ ಚಿತ್ರಗಳಲ್ಲಿ ಹಬ್ಬ ಚಿತ್ರದಲ್ಲಿ ರಮೇಶ್ ಅವರು ಅಭಿನಯ ಮಾಡಿಲ್ಲ. ಮಿಕ್ಕಿದ ಎಲ್ಲ ಚಿತ್ರಗಳಲ್ಲಿ, ಆಪ್ತ ಮಿತ್ರ, ನಮ್ಮೂರ ಮಂದಾರ ಹೂವೆ ಹಾಗೂ ಅಮೃತ ವರ್ಷಿಣಿ ಚಿತ್ರಗಳಲ್ಲಿ ನಾಯಕ ನಟ ರಮೇಶ್ ಅರವಿಂದ್ ಅವರು ನಟಿಸಿದ್ದಾರೆ. ಆದರೆ ಹಬ್ಬ ಚಿತ್ರದಲ್ಲಿ ರಮೇಶ್ ಅವರ ಅಭಿನಯ ಇಲ್ಲ. ಸ್ನೇಹಿತರೇ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಇಂದಿನ ಕೊನೆಯ ಪ್ರಶ್ನೆ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ.

ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದಕ್ಕಾಗಿ ಬಳಸಲಾಗುವ ಉಪಕ್ರಮ ಯಾವುದು? ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದಕ್ಕಾಗಿ ಬಳಸಲಾಗುವ ಉಪಕ್ರಮ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

0: ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ನೀಡಿದ್ದೀರಿ ಅಂತ ನೋಡೋದಾದ್ರೆ, ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನುಂಕಪ್ಪ ಕಾಂಬಳೆ, ಸುಧಾ ಬೂದಿಹಾಳ್ ರಘುನಾರಾಯಣ್ ಬೆಂಗಳೂರು, ಜಯಶ್ರೀ ಸುನೀಲ್ ಅಮೃತ ಹಿರೇಮಠ್, ಆಶಾ ಶ್ರೀನಿವಾಸ್ ಪರಿಮಳ ದಾವಣಗೆರೆ, ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಕೃತಿಕಾ ಗಣೇಶ್ ಮಾರಥಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಸರಿಯಾದ ಉತ್ತರವನ್ನು ಮತ್ತಿನ್ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಆಶಾ ಶ್ರೀನಿವಾಸ್ ಅವರು ಕಳಿಸಿದ್ದಾರೆ ಸರಿಯಾದ ಉತ್ತರವನ್ನು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿತ್ತು, ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದಕ್ಕಾಗಿ ಬಳಸಲಾಗುವ ಉಪಕ್ರಮ ಯಾವುದು ಅಂತ ಪ್ರಶ್ನೆ. ಸರಿಯಾದ ಉತ್ತರ ಭಾಷಿಣಿ. ಭಾಷಿಣಿ ಎನ್ನುವಂತಹ ಉಪಕ್ರಮವನ್ನು ಎಐ ಆಧಾರಿತ ಭಾಷಾ ಅನುವಾದದ ಮೂಲಕ ಅಂತರ್ಜಾಲದಲ್ಲಿರುವ ಭಾಷಾ ತಡೆಗೋಡೆಯನ್ನು ನಿವಾರಿಸುವ ಉದ್ದೇಶದಿಂದಾಗಿ ಭಾಷಾ ಇಂಟರ್ಫೇಸ್ ಫಾರ್ ಇಂಡಿಯಾ ಅನ್ನುವ ಉಪಕ್ರಮದ ಅಡಿಯಲ್ಲಿ ಭಾಷಿಣಿ ಅನ್ನುವಂತಹ ಪ್ಲಾಟ್ಫಾರ್ಮ್ನಲ್ಲಿ ಪ್ರಧಾನಮಂತ್ರಿಗಳ ಭಾಷಣದ ನೇರ ಅನುವಾದವನ್ನು ನಾವು ಆಲಿಸಬಹುದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಹಾಡುಗಳು, ಹಾಗೆ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ ಎಲ್ಲದೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಾಳೆಯ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ, ನಾನು ಸಹ ಹೊರಡುವಂತಹ ಸಮಯ 4 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ನಮಸ್ಕಾರ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇಡಿಯೋ 101.3 ಮೆಗಾಹರ್ಟ್ಜ್.
3: ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾಸ್, ಗುರುವಾರ ಸಂಜೆ ಸಮಯ ಆಗಿದೆ 5:01. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಈ ಹೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ಆರ್ಚಿಪ್ ರವೀನ್ ಜೋಯ್ಸ್. ಮಾತುಕತೆ, ಹಾಡುಗಳು ಎಲ್ಲವೂ ಈ ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿರುತ್ತೆ. ಕಾರ್ಯಕ್ರಮ ಇದೀಗ ಶುರು ಮಾಡೋಣ. ರಾಕಿಂಗ್ ಸ್ಟಾರ್ ಯಶ್ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ ಅಣ್ಣ ತಮ್ಮ.

0: ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೈನ್ಬೋ ಕೇಳ್ತಿದ್ರಿ. 5 ಗಂಟೆ 7 ನಿಮಿಷ ಆಗಿದೆ. ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಧನ್ಯವಾದಗಳು. ಶುಭ ಸಂಜೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಸಂದೇಶಕ್ಕೆ. ನಿಮ್ಮೆಲ್ಲರಿಗೂ ಕೂಡ ಶುಭ ಸಂಜೆ ಅಂತ ಹೇಳಿದ ಇವತ್ತಿನ ಕಾರ್ಯಕ್ರಮನ ಶುರು ಮಾಡುವಂತಹ ಸಮಯ. ಜುಲೈ 30 ವಿಶೇಷವಾದಂತಹ ದಿನ. ಏನಿವತ್ತು ಅಂತ ನೀವು ಯೋಚನೆ ಮಾಡಿದ್ರೆ ತಕ್ಷಣಕ್ಕೆ ಬಹುಶಃ ನೆನಪಾಗಲ್ಲ, ಯಾಕಂದರೆ ಭಾರತದಲ್ಲಿ ಈ ಆಚರಣೆ 2 ದಿನ ಬಿಟ್ಟು ಮಾಡ್ತೀವಿ ನಾವು. ಏನು ಆಚರಣೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಜೀವನದಲ್ಲಿ ಕುಟುಂಬದ ಜೊತೆನೇ ನಾವು ಹುಟ್ಟುತ್ತೀವಿ. ಒಂದು ರೀತಿಯಲ್ಲಿ ಹುಟ್ಟಿನಿಂದಾನೇ ಕುಟುಂಬಗಳನ್ನು ಪಡಿತೀವಿ ನಮ್ಮ ಜೊತೆ ಇರೋರನ್ನ. ಆದರೆ ಸ್ನೇಹಿತರ ಥರಲ್ಲ, ಇವ್ರನ್ನ ಮಾತ್ರ ಹೃದಯದಿಂದ ನಾವು ಆಯ್ಕೆ ಮಾಡ್ತೀವಿ. ನಿಮಗೆ ಅನಿಸುತ್ತೆ? ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ನಿಮ್ಮ ವಾಟ್ಸಪ್ ಸಂಖ್ಯೆ 9408010113. ಹೌದು, ಇವತ್ತು ಅಂತಾರಾಷ್ಟ್ರೀಯ ಸ್ನೇಹ ದಿನ, ಫ್ರೆಂಡ್ಶಿಪ್ ದಿನಾಚರಣೆ ಇತ್ತು. 2011 ವಿಶ್ವಸಂಸ್ಥೆ ಜುಲೈ 30 ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನಾಗಿ ಆಚರಿಸಬೇಕು ಅಂತ ಹೇಳಿ ಆಯ್ಕೆ ಮಾಡಲಾಯಿತು. ಭಾರತದಲ್ಲಿ ಸ್ವಲ್ಪ ವಿಭಿನ್ನ, ಭಾರತ ಹಾಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಈ ಆಚರಣೆಯನ್ನು ಆಗಸ್ಟ್ನ 1 ಭಾನುವಾರ ಮಾಡಲಾಗುತ್ತೆ. ಅಂದರೆ ಈ ಬಾರಿ 2 ತಾರೀಕು ಮಾಡಲಾಗುತ್ತೆ. ಈ ಒಂದು ಆಚರಣೆಯ ಹಿಂದೆ ಇರುವಂತಹ ಮಾತುಕತೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದರ ಜೊತೆಯಾಗಿ ಒಂದಷ್ಟು ಸ್ನೇಹಿತರನ್ನ ನೀವು ನೆನಪಿಸ್ಕೊಳ್ಳೋ ಹಾಗಿದ್ರೆ ಈ ಸಂದರ್ಭದಲ್ಲಿ, ಈ ಸಮಯದಲ್ಲಿ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408010113. ಮತ್ತೊಮ್ಮೆ ನಂಬರ್ ಹೇಳ್ತಾ ಇದ್ದೀನಿ, 9408010013. ಫ್ರೆಂಡ್ಶಿಪ್ ದಿನದ ಈ ದಿನ ಅದ್ಭುತವಾದ ಹಾಡುಗಳೊಂದಿಗೆ ಕಳೆಯೋಣ. ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಚಡ್ಡಿ ದೋಸ್ತ ಚಿತ್ರದ ಶೀರ್ಷಿಕೆ ಗೀತೆ, ಟೈಟಲ್ ಟ್ರ್ಯಾಕ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನ ಬಿಲ್ಲು, ಎಫ್ ಎಂ ರೈನ್ಬೋ, 5:19 ಆಗಿದೆ. ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇವತ್ತಿನ ವಿಶೇಷ ಅಂತಾರಾಷ್ಟ್ರೀಯ ಸ್ನೇಹ ದಿನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಬಾಲ್ಯದ ಶಾಲೆಯ ಚಂದದ ಪೆಂಚಿನಿಂದ ಹಿಡಿದು ಕಾಲೇಜಿನ ನೆನಪುಗಳು, ಮೊದಲ ಉದ್ಯೋಗ ಇರಬಹುದು, ಜೀವನದ ಏರಿಳಿತಗಳು, ಇದೆಲ್ಲದರಲ್ಲೂ ನಮ್ಮ ಜೊತೆ ನಿಂತಿದ್ದು ನಮ್ಮ ಸ್ನೇಹಿತರೇ ಅಲ್ವಾ? ಅದೇ ಸ್ನೇಹಿತರ ದಿನಾಚರಣೆಯಲ್ಲಿ ನಾವಿವತ್ತು ಮಗ್ನರಾಗಿ ಆಚರಿಸ್ತಾ ಇದ್ದೀವಿ. ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಅದ್ಭುತವಾದ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಸಂದೇಶಗಳನ್ನು ಕಳಿಸ್ತಾ ಇರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಧ್ಯಯನಗಳೇನು ಹೇಳುತ್ತೆ ಗೊತ್ತಾ? ಒಂದಿಷ್ಟು ಅಧ್ಯಯನ ತಿಳಿಸ್ಕೊಡುತ್ತೆ, ಯಾರಿಗೆ ಅತ್ಯಂತ ಒಳ್ಳೆಯ ಸ್ನೇಹಿತರಿರ್ತಾರಲ್ಲ ಅವರ ಲೈಫ್ ಸ್ಪ್ಯಾನೇ ಜಾಸ್ತಿ ಆಗುತ್ತಂತೆ. ಅಂದರೆ ಅವರು ಬದುಕಿರುವಂತಹ ವರ್ಷಗಳೇ ಜಾಸ್ತಿ ಆಗುತ್ತೆ, ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಅಧ್ಯಯನ ಹೇಳುತ್ತೆ. ಅದರ ಜೊತೆಗೆ ಯಾವಾಗ ಸ್ನೇಹಿತರ ಜೊತೆ ಸೇರ್ತೀವೋ, ನಗ್ತಾ ನಗ್ತಾ ಇರ್ತೀವೋ, ಆಗ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ ನಮ್ಮ ದೇಹದಲ್ಲಿ. ಒಂದು ರೀತಿಯಲ್ಲಿ ನ್ಯಾಚುರಲ್ ಖುಷಿಯನ್ನು ನೀಡುವಂತಹ ಕೆಮಿಕಲ್ ಇದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮತ್ತೊಂದು ಅಧ್ಯಯನ ತಿಳಿಸುತ್ತೆ, ನಮ್ಮ ಜೀವನ ಪರ್ಯಂತ ಇರುವಂತಹ ಸ್ನೇಹಿತರು ಯಾರಿರ್ತಾರಲ್ಲ ಅವರೆಲ್ಲ 25 ವರ್ಷಕ್ಕಿಂತ ಮುಂಚೆನೇ ಸ್ನೇಹಿತರಾಗಿರ್ತಾರಂತೆ ನಮ್ಮ ಜೀವನದಲ್ಲಿ. ಇದು ನಿಜಾನಾ? ನಿಮಗೇನಿಸುತ್ತೆ? ನಿಮ್ಮ ಸ್ನೇಹಿತರನ್ನ ಯೋಚನೆ ಮಾಡಿ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408091013. ಇತ್ತೀಚೆಗೆ ಬರ್ತಿರುವಂತಹ ಅಧ್ಯಯನ ಅಂತ ಹೇಳಿದ್ರೆ ಅತ್ಯಂತ ಒಳ್ಳೆಯ ಸ್ನೇಹಿತರು ಯಾರ ಜೊತೆ ಇರ್ತಾರಲ್ಲ ಅವರ ಇಮ್ಯುನಿಟಿ ಕೂಡ ಹೆಚ್ಚಿರುತ್ತಂತೆ ದೇಹದಲ್ಲಿ ಅನ್ನೋದು ಹೊಸ ಒಂದು ಅಧ್ಯಯನ. ಇನ್ನಷ್ಟು ಪುರಾವೆಗಳು ಈ ಒಂದು ಅಧ್ಯಯನಕ್ಕೆ ಬೇಕು. ನಿಮಗೇನಿಸುತ್ತೆ? ನಿಮ್ಮ ಸಂದೇಶಗಳು ಬರಲಿ, ಕೇಳ್ತಾನೆ ಚೂನ್ ಮಾಡಿರಿ. ಇದು ಕನ್ನಡ ಕಾಮನ ಬಿಲ್ಲು, ಎಫ್ ಎಂ ರೈನ್ ಬೌ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್ನಲ್ಲಿ ನಾವಿವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿದ್ದೀವಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನ ಬಿಲ್ಲು.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಕನ್ನಡ ಕಾಮನವೆಲ್ಲೂ FM ರೈನ್ಬೋ. 5:33 ಸ್ನೇಹ ದಿನ, ಅಂತಾರಾಷ್ಟ್ರೀಯ ಸ್ನೇಹ ದಿನ ಇವತ್ತು. ಅದೇ ವಿಚಾರವಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ಈ ಸ್ನೇಹ ದಿನಾಚರಣೆ, ಫ್ರೆಂಡ್ಶಿಪ್ ಡೇ ಇದೆಯಲ್ಲ, ಈಗಿರೋ ಥರ ಗ್ಲೋಬಲ್ ಸೆಲೆಬ್ರೇಷನ್ ಇರಲಿಲ್ಲ, ಅಂತಾರಾಷ್ಟ್ರೀಯ ಆಚರಣೆ ಇರಲಿಲ್ಲ ಮುಂಚೆ. ಈ ಒಂದು ಐಡಿಯಾನ ಮೊಟ್ಟ ಮೊದಲಿಗೆ ಪ್ರಪೋಸ್ ಮಾಡಿದ್ದು ಜಾಯ್ಸೆ ಹಾಲ್ಡ್ ಅವರು, ಹಾಲ್ಮಾರ್ಕ್ ಕಾರ್ಡ್ಗಳ ಫೌಂಡರ್ ಇವರು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ನಿಧಾನವಾಗಿ ಶುರುವಾದಂತಹ ಆಚರಣೆ ಇದು. ಆಗಸ್ಟ್ ತಿಂಗಳ ಮೊದಲ ಭಾನುವಾರ ಈ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಅಲ್ಲಿ. ಹಾಗೆ ಭಾರತದಲ್ಲೂ ಕೂಡ ಅದೇ ಸಮಯದಲ್ಲಿ ಮಾಡ್ತೀವಿ, 2 ದಿನ ಮುಂಚೆ, ಅಂದರೆ ಇವತ್ತು 30 July. ಯುನೈಟೆಡ್ ನೇಷನ್ಸ್ ಪ್ರಕಾರ ಇಂಟರ್ನ್ಯಾಷನಲ್ ಡೇ ಆಫ್ ಫ್ರೆಂಡ್ಶಿಪ್ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ಅಂಬರೀಷ್ ಹಾಗೆ ವಿಷ್ಣುವರ್ಧನ್ ಅವರ ಅಭಿನಯದ ಗೀತೆ ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಕುಚ್ಚುಕು ಕುಚ್ಚುಕು ನಂಬರ್ 233 ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈ ಹಾಡಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೆ ಇವರಿಬ್ಬರ ಸ್ನೇಹವನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇದೇ ರೀತಿಯ ಸ್ನೇಹಮಯ ಚಿತ್ರಗಳನ್ನು ಯೋಚನೆ ಮಾಡಿದ್ರೆ ಭಾರತದಲ್ಲಿ ಮತ್ತೊಂದು ಚಿತ್ರನನ್ನು ನನಗೆ ನಾಪಕ ಬರೋದು ಅಂತ ಹೇಳಿದ್ರೆ ಜೈ ಹಾಗೆ ವೀರು ಅವರ ಫ್ರೆಂಡ್ಶಿಪ್, ಶೋಲೆ ಚಿತ್ರದ ಫ್ರೆಂಡ್ಶಿಪ್ ಇದು. ಕೃಷ್ಣ ಸುಧಾಮನ ಕಥೆ ಕೂಡ ನನಗೆ ಇದೇ ಸಂದರ್ಭದಲ್ಲಿ ನಾಪಕ ಬರ್ತಾ ಇದೆ. ಒಂದು ರೀತಿಯಲ್ಲಿ ಭಾರತದ ಹೈಯೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕೃಷ್ಣ ಸುಧಾಮನ ಕಥೆ ಅನಿಸುತ್ತೆ. ಇನ್ನು ಇಂಗ್ಲೆಂಡ್ ಕಡೆಗೆ ಹೋಗಿ ನೋಡೋದಾದರೆ ಶರ್ಲಾಕ್ ಹೋಮ್ಸ್ ಹಾಗೆ ಡಾಕ್ಟರ್ ವಾಟ್ಸನ್ ಅವರ ಕಥೆ ಬರುತ್ತೆ. ಶರ್ಲಾಕ್ ಹೋಮ್ಸ್ ಒಂದು ಕಡೆ ಮಿಸ್ಟ್ರಿಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ರೆ ಅವನ ಜೊತೆಯಾಗಿ ಡಾಕ್ಟರ್ ವಾಟ್ಸನ್ ಸದಾಕಾಲ ನಿಂತಿರ್ತಾನೆ. ಇದೇ ರೀತಿ ಹಲವಾರು ಚಿತ್ರಗಳನ್ನು ನಾಪಿಸ್ಕೊಳ್ಬಹುದು. 3 Idiots ನಾಪಿಸ್ಕೊಳ್ಬಹುದು, ಜಿಂದಗಿ ನಮಗೆ ದೊಬಾರ ಆಗಬಹುದು, ಹಾಗೆ ಸ್ನೇಹಲೋಕ ಇರಬಹುದು. ಹೀಗೆ ಕನ್ನಡದಲ್ಲೂ ಕೂಡ ಎಷ್ಟೆಲ್ಲ ಚಿತ್ರಗಳನ್ನು ನಾವು ನೆನಪಿಸ್ಕೊಳ್ಬಹುದು. ಹಾಗೆ ಇದೇ ರೀತಿ ಫ್ರೆಂಡ್ಶಿಪ್ ಚಿತ್ರಗಳು ಅಂದರೆ ಕಿರಿಕ್ ಪಾರ್ಟಿ ಕೂಡ ನಾವು ನೆನಪಿಸ್ಕೊಳ್ಬಹುದು. ಹೀಗೆ ಹಲವಾರು ಚಿತ್ರಗಳನ್ನ ನೆನಪಿಸ್ಕೊಳ್ಬಹುದು. ನಿಮ್ಗೆ ಯಾವ ಚಿತ್ರ ನೆನಪು ಬರ್ತಾ ಇದೆ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408091013. ರಜಕೃಷ್ಣ ಅವರ ಧ್ವನಿಯಲ್ಲಿ ಮುಡಿಬರ್ತಾ ಇದೆ ಸ್ನೇಹಲೋಕ ಚಿತ್ರದ ಶೀರ್ಷಿಕೆ ಗೀತೆ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನವಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಸ್ನೇಹ ಲೋಕ ಹಾಗೆ ರಕ್ತ ಸಂಬಂಧಗಳ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಅದ್ಭುತವಾದ ಹಾಡುಗಳಿಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತಹ ಸಮಯ. ಇನ್ನು ಸ್ನೇಹ ಅನ್ನೋದು ಪ್ರತಿದಿನ ಮಾತಾಡಬೇಕಾಗಿಲ್ಲ ಅನಿಸುತ್ತೆ. ಸ್ನೇಹಿತರ ಜೊತೆ ತಿಂಗಳಿಗೊಮ್ಮೆ ಆಗಬಹುದು ಅಥವಾ ವರ್ಷಗಳೇ ಕಳೆದಿರಬಹುದು, ಭೇಟಿಯಾದ ಕ್ಷಣದಲ್ಲೇ ನಿನ್ನೆ ಮಾತ್ರ ಭೇಟಿಯಾಗಿದ್ವಲ್ಲ, ನಿನ್ನೆ ತಾನೇ ಮಾತಾಡಿದ್ವಲ್ಲ ಅಂತ ಅನಿಸುತ್ತಲ್ಲ, ಆ ಸಂಬಂಧನೇ ನಿಜವಾದ ಸ್ನೇಹ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ನಿಮ್ಮ ಸಂದೇಶವನ್ನು ಕಳಿಸಿ ನಿಮ್ಮೆಲ್ಲರ ಸ್ನೇಹಿತರಿಗೆ ಈ ಒಂದು ದಿನ ಅಥವಾ ಆಗಸ್ಟ್ 2ನೇ ತಾರೀಕು ಅಂದರೆ ಮುಂದಿನ ಭಾನುವಾರ ಆ ಸ್ನೇಹಿತನಿಗೆ ಕರೆ ಮಾಡಿ ಮಾತಾಡಿ ಫ್ರೆಂಡ್ಶಿಪ್ ಡೇ ವಿಶಸ್ನ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮನ ಕೊನೆ ಮಾಡುವಂತಹ ಹಂತದಲ್ಲಿದ್ದೀವಿ. ಎರಡು ಹಾಡುಗಳೊಂದಿಗೆ ಈ ಹೊತ್ತಿನ ಕಾರ್ಯಕ್ರಮನ ಕೊನೆ ಮಾಡೋಣ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತೇನೆ ಇರಿ ಕನ್ನಡ ಕಾಮನವಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್.

ಇದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ ಟ್ಯೂನ್ ಮಾಡಿರಿ, ಕೇಳ್ತೇನೆ ರೀ ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ನಾನು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ 6:50 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ರವರ ವಿಶೇಷ ಗೀತೆಗಳೊಂದಿಗೆ. ಟ್ಯೂನ್ ಮಾಡಿರಿ, ಕೇಳ್ತೇನೆ ರೀ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: a plea seeking a complete ban on the use of metallic pellet guns for crowd control, the apex court questioned one of the prayers made in the petition. Referring to the advisory issued by the Bureau of Police Research and Development, the court observed that police are permitted to use pellet guns only in exceptional situations. Prime Minister Narendra Modi today met with the members of parliament from Arunachal Pradesh and Nagaland at the Parliament House and discussed the prevailing flood situation in both the states. In a social media post, the Prime Minister said the central government will keep working with the respective state governments to address the challenges. He also prayed for everyone's well-being and safety. Floods continue to batter several parts of Odisha, disrupting normal life and forcing the evacuation of over 1,76,000 people. The state government has expedited relief and damage assessment, even as rivers remain in spate and heavy rainfall continues in many areas. Meta has expressed regret over the removal of Prime Minister Narendra Modi's social media post on strict action against paper leaks. Electronics and IT Ministry Secretary S. Krishnan said Meta has conveyed his regret to the government. He added that the government has summoned Meta's senior leadership to explain the reasons for the incident and the steps been taken to prevent such lapses in future. Defence Minister Rajnath Singh today felicitated 9 women officers of the 3 services who successfully completed the first ever tri-service all-women circumnavigation Seni expedition Samudra Pradarshina. The officers return after 314-day voyage on board the Indian Army sailing vessel Triveni. Interacting with the officers in New Delhi, Mr. Singh congratulated the team for covering nearly 25,500 nautical miles across 4 oceans. He described the expedition as a shining example of Nari Shakti and tri-service jointness. Neeraj Chopra is qualified for the men's javelin finals in the Commonwealth Games at Glasgow. Javelin throwers Rohit Yadav and Yashveer Singh have also entered the finals. Earlier, India scripted history in para-athletics, securing a historic 1-2 finish in the men's 100-meter T47 final as Dilip Mahadu Gavit won the gold and Mohammad Basilem claimed silver last night. And that is the end of this news bulletin.
1: ಇದು ಕನ್ನಡ ಕಾಮನಬಿಲ್ಲು. ಇನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ.
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14ರಂದು. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ದರು ನಾ ಕಸ್ತೂರಿಯವರು. ಮೈಸೂರಿನ ವನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
3: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. 5 ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು. ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ. ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು 5 ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ದರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ. ಅಥವಾ ಕಂಡದ್ದನ್ನು ಅಷ್ಟೂ ಹೇಳಿದ್ರಿಂದ ಕೋಪ ಬಂತೆ. ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಲು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರ್ದು. ಕೈಗೆ ಕೆಸರಾದ್ರೇನೇ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಬಾರ್ದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ದರೇ ಆತ್ಮನ ಆತ್ಮಾನ. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿಯಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಯಾವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ಇಳಿಯ ಮುಳುಗಿದವನಿಗೆ ಚಳಿ ಏನು, ಶೀತ ಏನು? ಎಷ್ಟೋ ಇಷ್ಟಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಗಾದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. 6:19:53 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಸಂಚಿಕೆಯನ್ನ. ದೆಹಲಿ ಕೇಂದ್ರದಿಂದ
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ. ಆದೌ ಮುಖ್ಯಾಃ ವಾರ್ತಾಃ. ಸಂಸದಿ ವಂದೇ ಮಾತರಂ ಗೀತಾಯ ವೈಧಾನಿಕ ಸಂರಕ್ಷಣ ವಿಧೇಯಕಃ ಪಾರಿತಂಗತಃ. ಲೋಕಸಭಾಯಾಂ ಕಾರ್ಯಾಚರಣಂ ಚ ಸ್ಥಗಿತಂ. ಪ್ರಶ್ನಪತ್ರ ಕದಾಚಾರ ನಿರೋಧಾಯ ಸಂಶೋಧನ ವಿಧೇಯಕಃ ರಾಜ್ಯಸಭಾಯಾಂ ವಿಚಾರಾಧೀನಃ. ದಿಲ್ಲಿ ಛಾತ್ರ ಪ್ರದರ್ಶನೆ ದ್ರುತ ಕಾರ್ಯಬಲಸ್ಯ ಆಯುಧವೃತ್ತಂ ಸುರಕ್ಷಿತಂ ರಕ್ಷಯಿತುಂ ಸರ್ವೋಚ್ಚ ನ್ಯಾಯಾಲಯಸ್ಯ ಆದೇಶಃ. ಮಹಾರಾಷ್ಟ್ರ ತೆಲಂಗಾಣ ವಿದರ್ಭ ಪಶ್ಚಿಮ ಮಧ್ಯಪ್ರದೇಶ ರಾಜ್ಯೇಷು ಅತಿ ವೃಷ್ಟಿಪರ ರಕ್ತ ಸಂಚೇತನ ಉದ್ಘೋಷಿತ ಋತು ವಿಜ್ಞಾನ ವಿಭಾಗೇನ. ಅಪಿ ಚ ಗ್ಲಾಸ್ಗೊ ರಾಷ್ಟ್ರಮಂಡಲ ಕ್ರೀಡಾಸು ಭಾರತಸ್ಯ ಕುಂತ ಪ್ರಕ್ಷೇಪಕಾಃ ನೀರಜ ಚೋಪಡಾ ರೋಹಿತ ಯಾದವಃ ಯಶ್ವೀರ ಸಿಂಹಶ್ಚ ಅಂತಿಮ ಚರಣೆ ಪ್ರವಿಷ್ಟವಂತಃ. ಅಥ ವಾರ್ತಾಃ ವಿಶದೀಕೃತ್ಯ. ಸಂಸದ ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ವಿಧೇಯಕಃ 26,2,000 ಪಾರಿತಃ. ಗೃಹರಾಜ್ಯಮಂತ್ರಿಣಾ ನಿತ್ಯಾನಂದ ರಾಯೇಣ ಸಂಶೋಧನಾರ್ಥಂ ಅಯಂ ವಿಧೇಯಕಃ ಉಪಸ್ಥಾಪಿತಃ. ರಾಷ್ಟ್ರಗೀತಾಯ ರಾಷ್ಟ್ರಗಾನೇನ ಸಮಂ ವೈಧಾನಿಕ ಸುರಕ್ಷಾ ಪ್ರದಾನಂ ವಿಧೇಯಕಸ್ಯಾಸ್ಯ ಮುಖ್ಯೋದ್ದೇಶ್ಯಂ ವರ್ತತೆ. ಏತಾದೃಶೇಷು ಅಪರಾಧೇಷು 3 ವರ್ಷಾತ್ಮಕಃ ಕಾರಾವಾಸಃ ದ್ರವ್ಯದಂಡಃ ಉತವಾ ಉಭಯಮಪಿ ಭವಿತುಂ ಅರ್ಹತಃ. ಉತ್ತರ ಪ್ರದಾನ ಕಾಲೆ ಗೃಹರಾಜ್ಯಮಂತ್ರಿ ನಿತ್ಯಾನಂದರಾಯಃ ಪ್ರಾವೋಚತ್ ಯತ್ ಏತತ್ ಸಂಶೋಧನಂ ಭಾರತಸ್ಯ ಆತ್ಮನೆ ರಾಷ್ಟ್ರೀಯ ಚೇತನಾಯೈ ಸಾಂಸ್ಕೃತಿಕ ನ್ಯಾಸಾಯ ಸಹೈವ ಸ್ವತಂತ್ರತಾ ಸಂಗ್ರಾಮಸ್ಯ ಆದರ್ಶೇಭ್ಯಶ್ಚ ಸಾಮೂಹಿಕ ಪ್ರತಿಬದ್ಧತಾಂ ದರ್ಶಯತಿ. ಸಹ ಪ್ರಾವೋಚತ್ ಯತ್ ಏಕಸಪ್ತತ್ಯಧಿಕೈಕೋನವಿಂಶತಿತಮೇ ಪ್ರವರ್ತಿತೇನ ಅಧಿನಿಯಮೇನ ರಾಷ್ಟ್ರಗಾನಸ್ಯ ಆದರಾರ್ಥಂ ಪ್ರಾವಧಾನಾನಿ ವಿಹಿತಾನಿ. ಇತಃ ಪ್ರಾಕ್ ಚರ್ಚಾಯಾಂ ಭಾಗಂ ಭಜಂತಿ ಡಿಎಂಕೆ ದಲಸ್ಯ ಕೆ ಕನಿಮೋಜಿ ಇತ್ಯೇಷಾ ಅಸ್ಯ ವಿಧೇಯಕಸ್ಯ ವಿರೋಧಂ ಅಕರೋತ್. ತಯಾ ಕಥಿತಂ ಯದಯಂ ದೇಶೇ ಜನಾನಾಂ ವಿಭಾಜನಂ ಕರೋತಿ. ಅಪರಪಕ್ಷೆ ವಿಧೇಯಕಸ್ಯ ಸಮರ್ಥನಂ ಕೂರ್ವನ್ ಬಿಜೆಪಿ ದಲಸ್ಯ ಸಂಬಿತ್ ಪಾತ್ರ ನ್ಯಗಾದೀತ್ ಯತ್ ಅಯಂ ವಿಧೇಯಕಃ ಅತೀವ ಮಹತ್ವಪೂರ್ಣಃ ವರ್ತತೆ. ಸಹ ಅಕಥಯತ್ ಯತ್ ಕೇಂದ್ರ ಸರ್ವಕಾರಃ ಗತವರ್ಷಸ್ಯ ನವೆಂಬರ್ ಮಾಸತಃ ರಾಷ್ಟ್ರಗೀತಸ್ಯ ಸಾರ್ಧೈಕಶತ ಜಯಂತೀಂ ರಾಷ್ಟ್ರೀಯೋತ್ಸವರೂಪೇಣ ಸಮಾಚರತಿ. ಸಹೈವ ನರೇಂದ್ರ ಮೋದಿ ಸರ್ವಕಾರಃ ಅನೇನ ವಿಧೇಯಕೇನ ರಾಷ್ಟ್ರಗೀತಾಯ ವೈಧಾನಿಕ ಸುರಕ್ಷಾಂ ಪ್ರದದಾತಿ. ರಾಜ್ಯಸಭಾಯಾಂ ಅದ್ಯ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ ವಿಚಾರಣಾಯ ಪಾರಣಾಯ ಚ ಸಂಸತ್ ಪಟಲೆ ಉಪಸ್ಥಾಪಿತಂ. ಹ್ಯಃ ವಿಧೇಯಕಃ ಲೋಕಸಭಾಯಾಂ ಪಾರಿತಂಗತಃ. ಮಧ್ಯಾಹ್ನೋತ್ತರಂ ಯದಾ ಸದನಸ್ಯ ಉಪವೇಶನಂ ಪುನಃ ಆರಬ್ಧಂ ತದಾ ರಾಜ್ಯಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಹಃ ವಿಧೇಯಕಂ ವಿಚಾರಣಾರ್ಥಂ ಉಪಸ್ಥಾಪಿತವಾನ್. ಸಭಾಪತಿಃ ಸಿಪಿ ರಾಧಾಕೃಷ್ಣನಸ್ಯ ವಿಧೇಯಕಸ್ಯ ಚರ್ಚಾಯೈ 7 ಹೋರಾಣಾಂ ಸಮಯಃ ನಿರ್ಧಾರಿತಃ ಇತಿ ವ್ಯಜ್ಞಾಪಯತ್. ವಿಧೇಯಕಸ್ಯಾಸ್ಯ ಮುಖ್ಯಾಃ ನಿಯಮಾಃ ತಾವತ್ ಕಠೋರದಂಡವಿಧಾನಂ ಯತ್ರ ಹಿ ಅಪರಾಧಿಭ್ಯಃ 10 ವರ್ಷಾಣಿ ಯಾವತ್ ಕಾರಾವಾಸಃ 10 ಕೋಟಿ ರೂಪ್ಯಕಾಣಾಂ ದಂಡಃ ಸಂಪತ್ತೇಃ ಅಧಿಗ್ರಹಣಂಚ ವಿಹಿತಮಸ್ತಿ. ಅನ್ಯದಸ್ತಿ ತ್ವರಿತ ನ್ಯಾಯಾಲಯಾನಾಂ ಸ್ಥಾಪನಾ ಯತ್ರ ಶೀಘ್ರ ನ್ಯಾಯ ಸುನಿಶ್ಚೇತುಂ ವಿಶಿಷ್ಟ ತ್ವರಿತ ನ್ಯಾಯಾಲಯಾನಾಂ ಸ್ಥಾಪನಾ ರಾಜ್ಯ ಸರ್ವಕಾರೈಃ ಭವಿತವ್ಯಂ. ಅಂತೆ ಚ ವರ್ತತೆ ನಿಯತ ಕಾಲ ಸೀಮಾ ಯತ್ರ ಆರಕ್ಷಿ ಸ್ಥಾನೆ ಸೂಚನಾ ಪಂಜೀಕರಣಾತ್ ಮಾಸದ್ವಯಾಭ್ಯಂತರೆ ಅನ್ವೇಷಣಂ ಪೂರ್ಣಂ ಭವೇತ್. ಅಭಿಯೋಗ ಪತ್ರ ಪ್ರಸ್ತಾವನಾತ್ ಪರಂ ಮಾಸತ್ರಯಾಭ್ಯಂತರೆ ಏವ ನಿರ್ಣಯೋ ಚ ಭವೇತ್. ವಿಧೇಯಕಂ ಉಪಸ್ಥಾಪಯನ್ ಡಾಕ್ಟರ್ ಜಿತೇಂದ್ರ ಸಿಂಹಃ ಪ್ರಾವೋಚತ್ ಯತ್ ವಿಧೇಯಕಃ ಛಾತ್ರ ಯುವಕಾನಾಂ ಹಿತರಕ್ಷಣಾಯ ಸ ಸರ್ವಕಾರಸ್ಯ ಉಚ್ಚತಮ ಪ್ರತಿಬದ್ಧತಾಯಾಃ ಪುನಃ ಪುಷ್ಟಿಂ ಕರೋತಿ. ಪರೀಕ್ಷಾ ಕದಾಚಾರಂ ಪ್ರಶ್ನಪತ್ರ ಗೋಪ್ಯತಾ ಭಂಗಂ ಪ್ರತಿ ಚ ಮೋದಿ ಸರ್ವಕಾರಸ್ಯ ಶೂನ್ಯ ಸಹಿಷ್ಣುತಾಯಾಃ ದೃಢ ಸಂಕಲ್ಪೋ ವರ್ತತೆ. ಅಪರತ್ರ ಚರ್ಚಾಯಾಃ ಪ್ರಾರಂಭಂ ಕುರ್ವನ್ ರಾಜ್ಯಸಭಾಯಾಃ ಪ್ರತಿಪಕ್ಷೀ ನೇತಾ ಮಲ್ಲಿಕಾರ್ಜುನ ಖಡ್ಗೆ ಆಕ್ಷೇಪಂ ಅಕರೋತ್ ಯತ್ ಸರ್ವಕಾರೇಣ ಅಸ್ಮಿನ್ ವಿಧೇಯಕೆ ಕೇವಲಂ ಬಾಹ್ಯ ಪರಿವರ್ತನಮೇವ ಕೃತಂ ಯೇನ ಪರೀಕ್ಷಾ ಕದಾಚಾರಸ್ಯ ಪೂರ್ಣ ನಿರೋಧೋ ನೈವ ಭವಿಷ್ಯತಿ. ಸಹ ಪ್ರೋಕ್ತವಾನ್ ಯತ್ ಯದ್ಯಪಿ ಕಾಂಗ್ರೆಸ್ ದಲಂ ಅಸ್ಯ ವಿಧೇಯಕಸ್ಯ ಸಮರ್ಥನಂ ಕರೋತಿ ತಥಾಪಿ ಪಾರದರ್ಶಿ ಪರೀಕ್ಷಾ ಸುನಿಶ್ಚೇತುಂ ಅಸ್ಮಿನ್ ಇತೋಪಿ ಕಠೋರ ನಿಯಮಾನಾಂ ಅಭಾವೋ ದೃಶ್ಯತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಸರ್ವೋಚ್ಚ ನ್ಯಾಯಾಲಯೇನ ಅದ್ಯ ಕೇಂದ್ರ ಸರ್ವಕಾರಾಯ ಪ್ರೋಕ್ತಂ ಯತ್ ನೀಟ್ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣೆ ನವದಿಲ್ಯಾಃ ಜಂತರ ಮಂತರ ಸ್ಥಳೆ ವಿನಿಯೋಜಿತಸ್ಯ ದ್ರುತ ಕಾರ್ಯಬಲಸ್ಯ ಆಯುಧ ವೃತ್ತಂ ಸುರಕ್ಷಿತತಯಾ ಸ್ಥಾಪನೀಯಮಿತಿ. ಸರ್ವೋಚ್ಚ ನ್ಯಾಯಾಲಯೇನ ವಿಧಿ ವ್ಯವಸ್ಥಾ ಪಾಲನಾಯ ಪ್ಯಾಲೆಟ್ ಗನ್ ಇತ್ಯಾಖ್ಯಸ್ಯ ಪ್ರಯೋಗೇ ಪೂರ್ಣ ಪ್ರತಿಬಂಧಸ್ಯ ಯಾಚನಾಮಧಿಕೃತ್ಯ ಪ್ರಶ್ನಃ ಉತ್ಥಾಪಿತಃ. ನ್ಯಾಯಾಲಯೇನ ಆರಕ್ಷಕ ಅನುಸಂಧಾನ ವಿಕಾಸಾಭಿಕರಣ ಸಂಸ್ಥಾಯಾಃ ಪರಾಮರ್ಶಮಧಿಕೃತ್ಯ ಕಥಿತಂ ಯತ್ ಆರಕ್ಷಿಣಃ ಅಸಾಧಾರಣ ಸ್ಥಿತಿಷು ಪ್ಯಾಲೆಟ್ ಗನ್ ಇತ್ಯಸ್ಯ ಪ್ರಯೋಗಾರ್ಥಂ ಅಧಿಕೃತಾಃ ಸಂತಿ. ಮುಖ್ಯ ನ್ಯಾಯಾಧೀಶಸ್ಯ ಸೂರ್ಯಕಾಂತಸ್ಯ ಸಹೈವ ನ್ಯಾಯಾಧೀಶಯೋಃ ಜಾಯ್ಮಾಲ್ ಬಾಗಚಿ ವಿ ಮೋಹನ್ ಇತ್ಯೇತೇಷಾಂ ಪೀಠಿಕಯಾ ದಿಲ್ಲಿ ಸರ್ವಕಾರಾಯ ಅಪಿ ಆದಿಷ್ಟಂ ಯತ್ ವಿರೋಧ ಪ್ರದರ್ಶನೇಷು ಯೇ ಭುಷುಂಡಿಕಯಾ ವ್ರಣಿತಾಃ ಅಭವನ್ ತೇಭ್ಯಃ ಉತ್ತಮ ಚಿಕಿತ್ಸಾ ಸೌವಿಧ್ಯಂ ಪ್ರದಾತವ್ಯಮಿತಿ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಮಧ್ಯ ಮಹಾರಾಷ್ಟ್ರ ತೆಲಂಗಾಣ ವಿದರ್ಭ ಪಶ್ಚಿಮ ಮಧ್ಯಪ್ರದೇಶ ರಾಜ್ಯೇಷು ಅತಿವೃಷ್ಟೇ ಸಂಭಾವನಾಂ ಪ್ರಕಟಯ್ಯ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನಾ ಪ್ರಖ್ಯಾಪಿತಾ. ವಿಭಾಗೇನಾನೇನ ಆಗಾಮಿ ದಿನದ್ವಯಾಭ್ಯಂತರೆ ಅರುಣಾಚಲ ಪ್ರದೇಶೇ ಕೇರಳ ಮಾಹೆ ಕ್ಷೇತ್ರೇಷು ರಾಜಸ್ಥಾನ ರಾಜ್ಯೇ ಚ ಮೇಘ ಗರ್ಜನ ವಿದ್ಯುತ್ಪಾತಂ ಸಮೇತ್ಯ ಅತಿವೃಷ್ಟೇ ಪೂರ್ವಸೂಚನಾ ಪ್ರಕಟ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಂಜೆಯ ಕೆಂಗುಲಾಬಿ ಬಣ್ಣದ ಮುಗಿಲು, ನಗರದ ದೀಪಗಳು ಒಂದೊಂದಾಗಿ ಕಣ್ಣು ತರಿದಾರುವಂತಹ ಕ್ಷಣ, ದಿನವಿಡೀ ಓಡಿ ದಣಿದ ಮನಸ್ಸಿಗೆ ಈಗ ಬೇಕಿರುವಂತಹದ್ದು ಒಂದಿಷ್ಟು ನೆಮ್ಮದಿ ಮತ್ತು ಆಪ್ತತೆ. ಈ ಸುಂದರ ಸಂಜೆಯಲ್ಲಿ ನಿಮ್ಮ ಮನಸ್ಸಿಗೆ ತಂಪನ್ನ ಎರೆಯೋದಕ್ಕೆ ಬಂದಿದ್ದೀನಿ, ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಂಜೆ ಆಗ್ತಿದ್ದ ಹಾಗೆ ನಾವೆಲ್ಲರೂ ಯಾವುದೋ ಒಂದು ಮನೆಯತ್ತ ಅಥವಾ ನಮ್ಮವರ ಹತ್ರ ಹೆಜ್ಜೆ ಹಾಕ್ತೀವಿ. ಆದರೆ ಎಷ್ಟೋ ಬಾರಿ ಮನೆಗೆ ಮರಳುವಾಗ ನಮ್ಮ ಜೊತೆ ಬರೀ ನಾವಷ್ಟೇ ಇರಲ್ಲ, ದಿನವಿಡೀ ಆದಂತಹ ಕಿರಿಕಿರಿ, ಒತ್ತಡ ಮತ್ತು ನಮ್ಮವರು ನನ್ನನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಅತಿಯಾದ ನಿರೀಕ್ಷೆಯನ್ನು ಹೊತ್ತು ತರ್ತೀವಿ. ಯಾವುದೇ ಸಂಬಂಧ ಇರಲಿ, ಅದು ಅಮ್ಮ ಮಗನ ಸಂಬಂಧವಿರಬಹುದು, ಗಂಡ ಹೆಂಡತಿಯ ಬಾಂಧವ್ಯವಿರಬಹುದು, ಅಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಎರಡು ವಿಷಯಗಳು ದೊಡ್ಡ ಪಾತ್ರ ವಹಿಸುತ್ತವೆ, ಅದೇ ನಿರೀಕ್ಷೆ ಮತ್ತು ಸಹನೆ. ಇವತ್ತಿನ ನಮ್ಮ ಮಧುರವಾದಂತಹ ಇನ್ಸೈಟ್ ಕೂಡ ಇದೇ ವಿಷಯದ ಬಗ್ಗೆ. ನೋಡಿ, ಸಂಬಂಧಗಳಲ್ಲಿ ನಿರೀಕ್ಷೆ ಇರುವಂತಹದ್ದು ಸಹಜ. ಆದರೆ ಆ ನಿರೀಕ್ಷೆ ಯಾವಾಗ ನಾನು ಅಂದುಕೊಂಡಂತೆ ಎದುರಿಗೆ ಇರುವಂತಹವರು ಇರಬೇಕು ಅನ್ನೋ ಹಂತಕ್ಕೆ ತಲುಪುತ್ತೋ ಆಗ ಅಲ್ಲಿ ಬಿರುಕು ಮೂಡೋದಕ್ಕೆ ಶುರುವಾಗುತ್ತೆ. ನಮಗೆ ನಾವೇ ಕೊಟ್ಟುಕೊಳ್ಳುವಷ್ಟು ಫ್ರೀಡಂ ಅಥವಾ ರಿಯಾಯಿತಿಯನ್ನ ನಾವು ಎದುರಿಗೆ ಇರುವಂತಹವ್ರಿಗೆ ಕೊಡಲ್ಲ. ಅವರು ನಮಗಾಗಿ ಸಮಯ ಕೊಡಬೇಕು, ನಮ್ಮ ಕೋಪವನ್ನ ಸಹಿಸಿಕೊಳ್ಬೇಕು, ನಾವು ಹೇಳಿದ್ದನ್ನೆಲ್ಲ ಒಪ್ಕೊಳ್ಬೇಕು ಅಂತ ಬಯಸ್ತೀವಿ. ಆದರೆ ಅವರ ಜಾಗದಲ್ಲಿ ನಿಂತು ಯೋಚಿಸುವಂತಹ ಸಹನೆ, ಪೇಷನ್ಸ್ ಮಾತ್ರ ನಮ್ಮಲ್ಲಿ ಇರಲ್ಲ. ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಆದಂತಹ ಸವಾಲುಗಳನ್ನು ಎದುರಿಸ್ತಾ ಇರ್ತಾನೆ. ದಿನದ ಕೊನೆಯಲ್ಲಿ ಮನೆಗೆ ಬಂದಾಗ ಒಬ್ಬರನ್ನೊಬ್ಬರು ಪ್ರಶ್ನೆಗಳ ಸುರಿಮಳೆಯಿಂದ ಅಥವಾ ದೂರುಗಳಿಂದ ಸ್ವಾಗತಿಸುವ ಬದಲು ಒಂದಿಷ್ಟು ಸಹನೆಯಿಂದ, ಮೃದುವಾದ ನಗುವಿನಿಂದ ಸ್ವೀಕರಿಸಿದರೆ ಎಷ್ಟೋ ಸಮಸ್ಯೆಗಳು ಅಲ್ಲಿಗೆ ಮುಗಿದು ಹೋಗ್ತವೆ. ಸಹನೆ ಅಂದರೆ ಕೇವಲ ಸುಮ್ಮನಿರೋದಲ್ಲ, ಎದುರಿಗಿರುವಂತಹವರ ಭಾವನೆಗಳನ್ನು, ಅವರ ಸಣ್ಣ ಪುಟ್ಟ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅವರದೇ ಆದಂತಹ ಸ್ಪೇಸ್ ಕೊಡಬೇಕಾಗುತ್ತೆ. ನಿರೀಕ್ಷೆಯ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಸಹನೆಯ ಪ್ರಮಾಣವನ್ನು ಕೊಂಚ ಹೆಚ್ಚಿಗೆ ಮಾಡಿದರೆ ಸಂಬಂಧಗಳು ಸುಂದರವಾದಂತಹ ಕಾವ್ಯದಂತೆ ಮಧುರವಾಗ್ತವೆ. ಈ ಆಳವಾದ ಯೋಚನೆಯ ಜೊತೆಗೆ ನಿಮ್ಮ ಸಂಜೆಯ ದಣಿವಾರಿಸೋದಕ್ಕೆ ಒಂದು ಹಿತವಾದ ಹಾಡು ಮೂಡಿಬರ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಮನಸ್ಸುಗಳ ಮಾತು ಮಧುರ. ಒಂದು ಸುಂದರವಾದಂತಹ ಹಾಡಿನ ನಂತರ ಮತ್ತೆ ಮಾತಿನ ಪಯಣ ಮುಂದುವರಿತಾ ಇದೆ. ಸ್ನೇಹಿತರೆ, ಗಿಡಕ್ಕೆ ದಿನವೂ ನೀರೆರೆದು ಅದು ಹೂ ಬಿಡೋವರೆಗೆ ಕಾಯುವಂತಹ ಸಹನೆ ನಮಗಿರುತ್ತೆ ಅಲ್ವಾ? ಹಾಗೇನೆ ಸಂಬಂಧಗಳು ಕೂಡ, ಅವುಗಳಿಗೂ ಅರಳೋದಕ್ಕೆ ಸಮಯ ಬೇಕು. ಇವತ್ತು ಮನೆಗೆ ಹೋದಾಗ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಯಾವುದೇ ಬದಲಾವಣೆಯನ್ನ ಬಯಸದೆ ಅವರನ್ನ ಇದ್ದ ಹಾಗೆಯೇ ಸ್ವೀಕರಿಸ್ ನೋಡಿ. ಇವತ್ತು ನಿನ್ನ ದಿನ ಹೇಗಿತ್ತು ಅಂತ ಪ್ರೀತಿಯಿಂದ ಕೇಳಿ. ಅವರ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅತಿಯಾದ ನಿರೀಕ್ಷೆಗಳನ್ನ ಬದಿಗಿಟ್ಟು ಸಹನೆಯಿಂದ ಜೊತೆಯಾಗುವಂತಹದ್ದೇ ನಿಜವಾದ ಪ್ರೀತಿ. ಸಂಜೆಯ ಈ ಹೊತ್ತಿನಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಮಧುರವಾಗಿರಲಿ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ ಸದ್ಯಕ್ಕೆ ಮುಕ್ತಾಯವಾಗ್ತಾ ಇದೆ. ನಿಮ್ಮ ಬಾಂಧವ್ಯಗಳಲ್ಲಿ ಸಿಹಿ ಸದಾ ತುಂಬಿರಲಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಎಲ್ಲರಿಗೂ ಶುಭ ಸಂಜೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಚಿಕಲಿ ಯಾಸ್. ಇದು ಕನ್ನಡ ಕಾಮನ ಬಿಲ್ಲು. ಸಮಯ ಆಗಲಿದೆ 6:40. ಇನ್ನೀಗ ಮೂಡಿಬರಲಿದೆ ನಿಮ್ಮೆಲ್ಲರಿಗಾಗಿ ಪ್ರದೇಶ ಸಮಾಚಾರ.

ರಾಜ್ಯದ ಮೇಲ್ಮನವಿ ತಿರಸ್ಕರಿಸಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಕಾವೇರಿ ನಿರ್ವಹಣಾ ಸಮಿತಿ ನೀಡಿದ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎ ಎತ್ತಿಹಿಡಿದಿದೆ. ನವದೆಹಲಿಯಲ್ಲಿ ಇಂದು ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸೂಚಿಸಿದೆ. ರಾಜ್ಯದ ಅಧಿಕಾರಿಗಳು ಸಮಗ್ರವಾದ ಮಂಡಿಸಿದರೂ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶ ಮಾರ್ಪಾಡು ಮಾಡಲು ನಿರಾಕರಿಸಿದೆ. 15 ದಿನ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡುವಂತೆ ಸೂಚಿಸಿದೆ. ರಾಜ್ಯ ಸರ್ಕಾರದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ ಗುಪ್ತಾ ಭಾಗವಹಿಸಿ ರಾಜ್ಯದ ಜಲಾಶಯಗಳ ನೀರಿನ ಅಭಾವ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ತಮಿಳುನಾಡು ಸರ್ಕಾರದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕಾವೇರಿ ನದಿ ನೀರಿನ ವಿಚಾರವಾಗಿ ಭಾನುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇಂದು ಮೇಲ್ಮನವಿ ಸಲ್ಲಿಸಿದ್ದು, ಈ ವಿಚಾರವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಎಂದು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. ಈ ವಿಚಾರವಾಗಿ ಈಗಾಗಲೇ ಸಂಸದರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಸಂಸದರಾದ ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಅವರ ಜೊತೆ ಚರ್ಚೆ ನಡೆಸಿದ್ದು, ಅವರು ರಾಜ್ಯದ ಹಿತಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು.

0: ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾಯಿಸಿದ ಹಲವು ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ನಗರ ಸೇರಿದಂತೆ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಈ ನಡುವೆ ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಅವರು, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಕಾವೇರಿ ಪ್ರಾಧಿಕಾರದ ಆದೇಶವನ್ನು ಧಿಕ್ಕರಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಕುಡಿಯುವ ನೀರು ಹಾಗೂ ನೀರಾವರಿ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಸಿದೆ. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಕರ್ನಾಟಕ ಮಳೆ ಕೊರತೆಯನ್ನು ಅನುಭವಿಸಿದೆ, ಪರಿಣಾಮವಾಗಿ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ತಿಳಿಸಿದ್ದಾರೆ. ಇಂದಿನ ಸಭೆಯಲ್ಲಿ ರಾಜ್ಯ ಎದುರಿಸುತ್ತಿರುವ ಕುಡಿಯುವ ನೀರಿನ ತೀವ್ರ ಕೊರತೆ ಮತ್ತು ಬರಗಾಲದಂತಹ ಪರಿಸ್ಥಿತಿಯ ಬಗ್ಗೆ ಸಚಿವರಿಗೆ ವಿವರಿಸಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನದಿ ನೀರು ವಿವಾದವನ್ನು ರಾಜಕೀಯಗೊಳಿಸಬೇಡಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಚೆಲುವರಾಯಸ್ವಾಮಿ ಪ್ರತಿಪಕ್ಷಗಳಿಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಮಂಡ್ಯ ಭಾಗದ ಶಾಸಕರ ಜೊತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರಿಗೆ ಕುಡಿಯುವ ನೀರನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ತಮಿಳುನಾಡಿಗೆ ರಾತ್ರೋರಾತ್ರಿ ನೀರು ಬಿಡುಗಡೆ ಮಾಡಲಾಗುತ್ತಿದೆ ಎಂಬ ಆರೋಪಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸುವಂತೆ ಮನವಿ ಮಾಡಿದ್ದಾರೆ. ಸರ್ಕಾರ ವಿವಾದ ನಿಭಾಯಿಸುತ್ತಿದ್ದು ಕನ್ನಡ ಸಂಘಟನೆಗಳು, ರೈತರು, ಸಾರ್ವಜನಿಕರು ತಾಳ್ಮೆಯಿಂದಿದ್ದು ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಉಂಟಾಗಿರುವ ಬರ ಕುರಿತಂತೆ ಬಿಜೆಪಿ ನಿಯೋಗ ಇಂದು ಕೂಡ ಹಲವೆಡೆ ಬೆಳೆ ಸಮೀಕ್ಷೆ ನಡೆಸಿತು. ಬಳ್ಳಾರಿ ತಾಲೂಕಿನ ವಿವಿಧೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ನಿಯೋಗ ರೈತರ ಮಳೆಯಾಶ್ರಿತ ಜಮೀನುಗಳಿಗೆ ತೆರಳಿ ಬಿತ್ತಿದ ತೊಗರಿ ಬೆಳೆ ವೀಕ್ಷಿಸಿದರು. ರೈತರು ಒಣಗುತ್ತಿರುವ ಬೆಳೆಯನ್ನು ಕಿತ್ತು ತೋರಿಸಿ ತಕ್ಷಣ ಬರ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದರು. ಬಳಿಕ ಮಾತನಾಡಿದ ಆರ್ ಅಶೋಕ, ರಾಜ್ಯ ಸರ್ಕಾರ ವಾರದಲ್ಲಿ ಬರ ಪರಿಹಾರ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ವಿಧಾನಸಭೆ ಅಧಿವೇಶನದ ಆರಂಭದಲ್ಲಿ ಬರಗಾಲದ ಬಗ್ಗೆ ನಿಲುವಳಿ ಮಂಡಿಸಲಾಗುವುದೆಂದು ತಿಳಿಸಿದ್ದಾರೆ. ಬಳಿಕ ಅವರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಭುವನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಬಳ್ಳಾರಿ ಮತ್ತು ವಿಜಯನಗರ ಬರಪೀಡಿತ ಪ್ರದೇಶಗಳಾಗಿದ್ದು ಸರ್ಕಾರ ಬರಗಾಲ ಘೋಷಣೆ ಮಾಡದೆ ರೈತರಿಗೆ ಅನ್ಯಾಯ ಎಸಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನು ಡಿಜಿಟಲೈಸೇಷನ್ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ 40 ಆಸ್ಪತ್ರೆಗಳಲ್ಲಿ ಡಿಜಿಟಲೈಸೇಷನ್ ಕುರಿತ ಕಾರ್ಯಗಳು ಆರಂಭವಾಗಿದೆ. ಉಳಿದ 180 ತಾಲೂಕು, ಜಿಲ್ಲಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇಂಟರ್ನೆಟ್, ಬ್ರಾಡ್ಬ್ಯಾಂಡ್ ಇತ್ಯಾದಿ ವ್ಯವಸ್ಥೆಗಳಿಗಾಗಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೈಸೇಷನ್ ಪ್ರಕ್ರಿಯೆಯಿಂದ ಒಂದೇ ಕ್ಲಿಕ್ನಲ್ಲಿ ರೋಗಿಗಳ ಸಂಪೂರ್ಣ ಆರೋಗ್ಯ ಇತಿಹಾಸ ಪಡೆಯಲು ಸಾಧ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ಟೆಲಿ ಐಸಿಯು ವ್ಯವಸ್ಥೆ ಜಾರಿಗೊಳ್ಳಲಿದ್ದು, ಇದಕ್ಕಾಗಿ ಈಗಾಗಲೇ 30 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆಗೆ ಉತ್ತೇಜನ ನೀಡಿದ್ದು 1,00,000 ಹೆಚ್ಚು ರೈತರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ 27,700 ಸೌರ ಕೃಷಿ ಪಂಪ್ಸೆಟ್ಗಳು ಕಾರ್ಯಾರಂಭ ಮಾಡಿದ್ದು, ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಸೌರ ಕೃಷಿ ಪಂಪ್ಸೆಟ್ ಅಳವಡಿಕೆಗೆ ರಾಜ್ಯ ಸರ್ಕಾರದಿಂದ 50%ರಷ್ಟು ಆರ್ಥಿಕ ಸಹಾಯಧನ ದೊರೆಯಲಿದೆ. ಎಸ್ಕಾಂಗಳಿಗೆ ವರ್ಷಕ್ಕೆ ಸುಮಾರು 146 ಕೋಟಿ ವಿದ್ಯುತ್ ಖರೀದಿ ವೆಚ್ಚ ಉಳಿತಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಸೌರ ಕೃಷಿ ಕ್ರಾಂತಿ ಸುಸ್ಥಿರ ಕೃಷಿ ಮಾದರಿಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಗಸ್ಟ್ 1ರಿಂದ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಆರಂಭಗೊಳ್ಳಲಿದೆ ಎಂದು ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಅಭಿಯಾನದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗ್ರಹವಾಗಿರುವ ಪಾರಂಪರಿಕ ತ್ಯಾಜ್ಯವನ್ನು ಮಾತ್ರ ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಗೃಹ ತ್ಯಾಜ್ಯದಿಂದ ಉಂಟಾಗಿರುವ ಬ್ಲಾಕ್ಸ್ಪಾಟ್ಗಳನ್ನು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. 1,616 ಸ್ಥಳಗಳಲ್ಲಿ 26,000 ಟನ್ ಪಾರಂಪರಿಕ ತ್ಯಾಜ್ಯ ಗುರುತಿಸಲಾಗಿದೆ ಎಂದು ಹೇಳಿದ್ದಾರೆ.

ದ ಇನ್ಸ್ಪೈರಿಂಗ್ ಲೆಗಸಿ ಆಫ್ ಆರ್ಯಭಟ ಎಂಬ ಕಿರು ಪ್ರದರ್ಶನವನ್ನು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಯು ಆರ್ ರಾವ್ ಉಪಗ್ರಹ ಕೇಂದ್ರದಿಂದ ಕೇಂದ್ರದ ನಿರ್ದೇಶಕ ಎಂ ಶಂಕರನ್ ಆರ್ಯಭಟನ ಸ್ಫೂರ್ತಿದಾಯಕ ಪರಂಪರೆ ಎಂಬ ಪ್ರದರ್ಶನವನ್ನು ಬಿಡುಗಡೆ ಮಾಡಿದರು. ಸುಮಾರು 150 ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾರತ ಸರ್ಕಾರದ ವಾರ್ತಾ ಶಾಖೆ ಹಾಗೂ ಚಾಮರಾಜನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೇಲ್ಮನವಿ ತಿರಸ್ಕರಿದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಸಿಡಬ್ಲ್ಯೂಆರ್ಸಿ ಆದೇಶ ಮುಂದುವರಿಸಲು ನಿರ್ದೇಶನ. ಕಾವೇರಿ ನದಿ ನೀರು ವಿವಾದ, ಭಾನುವಾರ ಸರ್ವಪಕ್ಷ ಸಭೆ ಕರೆದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಡ್ಯದಲ್ಲಿ ಮುಂದುವರೆದ ರೈತರ ಪ್ರತಿಭಟನೆ, ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾದ ರಾಜ್ಯ ಬಿಜೆಪಿ ಸಂಸದರ ನಿಯೋಗ. ಬಳ್ಳಾರಿ ವಿಜಯನಗರದಲ್ಲಿ ಬಿಜೆಪಿಯಿಂದ ಬರ ಸಮೀಕ್ಷೆ, ಕೂಡಲೇ ಪರಿಹಾರ ಘೋಷಿಸುವಂತೆ ಆಗ್ರಹ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಡಿಜಿಟಲೀಕರಣಕ್ಕೆ ನಿರ್ಧಾರ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಜ್ಯದಲ್ಲಿ ಸೌರಶಕ್ತಿ ಪಂಪ್ಸೆಟ್ಗಳ ಹೆಚ್ಚಳ ಹಿನ್ನೆಲೆ ಇಳಿಕೆಗೊಂಡ 144 ಮೆಗಾವ್ಯಾಟ್ ವಿದ್ಯುತ್ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್,
1: ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 6:21. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸನ್ಸೆಟ್ ಸುರಭಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಇದೀಗ ಶುರು ಮಾಡೋಣ. ಇವತ್ತು ಕನ್ನಡದಲ್ಲಿ ಹಾಗೆ ಭಾರತ ಚಿತ್ರರಂಗದಲ್ಲಿ ವಿಶೇಷವಾದಂತಹ ಹಾಡುಗಳನ್ನು ಹಾಡಿರುವಂತಹ ಮೆಲೋಡಿಗೆ ಕಿಂಗ್ ಅಂತ ಕರೆಸ್ಕೊಳ್ಳುವಂತಹ ಸೋನು ನಿಗಮ್ರವರ ಜನ್ಮದಿನ. ಸೋನು ನಿಗಮ್ರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಅವರ ಹಾಡುಗಳೊಂದಿಗೆ ಸಾಗೋಣ ಇವತ್ತಿನ ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ.

ಇದು ಕನ್ನಡ ಕಾಮನ ಬಿಲು ಎಫ್ ಎಂ ರೇನ್ಬೋ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಾಗುವಂತಹ ಸಮಯ ಸನ್ಸೆಟ್ ಸುರಭಿಯಲ್ಲಿ ಸಾಗ್ತಾ ಇದ್ದೀವಿ. ಇನ್ನೂ ಅದ್ಭುತವಾದ ಹಾಡುಗಳನ್ನು ಕೇಳುವಂತಹ ಸಮಯ ಇವತ್ತು ಸುರಣಿಗಮ್ರವರ ಜನ್ಮದಿನ. ನಿಮ್ಮ ಸಂದೇಶಗಳು ಬರಲಿ. ಸುರಣಿಗಮ್ರವರ ನಿಮ್ಮಿಷ್ಟದ ಕನ್ನಡದ ಹಾಡನ್ನು ಕೇಳಬೇಕು ಅಂದರೆ ಸಂದೇಶವನ್ನು ಕಳಿಸ್ಕೊಡಿ. ವಾಟ್ಸಪ್ ಸಂಖ್ಯೆ 9489001013, ಹಾಗೆ ನಿಮ್ಮ ಸಂದೇಶವನ್ನು ಕೂಡ ಕಳಿಸ್ಕೊಡಿ. ಸುರಣಿಗಮ್ರವರು ಮೊಟ್ಟ ಮೊದಲನೇ ಬಾರಿಗೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದು ಕೇವಲ 3 ವರ್ಷದವರಿದ್ದಾಗ. ಕ್ಯಾ ಹುವಾ ತೇರಾ ವಾದಾ ಮೊಹಮ್ಮದ್ ರಫೀರ್ ಅವರ ಈ ಹಾಡನ್ನು ಹಾಡ್ತಾರೆ. ಅದೇ ಅವರ ಮೊಟ್ಟ ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸ್. ಇನ್ನಷ್ಟು ಮಾತುಕತೆಯಲ್ಲಿ ಜೊತೆಯಾಗ್ತೀನಿ. ಇನ್ನಷ್ಟು ಹಾಡುಗಳು, ನಿಮ್ಮಿಷ್ಟದ ಹಾಡುಗಳಿಗೆ ಸಂದೇಶಗಳನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ನಂಬರ್ 9489001013.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೇನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯರ್ಸ್. ಸೋನು ನಿಗಮ್ ರವರ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಅವರ ಜನ್ಮದಿನ ಇವತ್ತು. ಅದ್ಭುತವಾದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬಿಡ್ತಾ ಇದೆ. ಸಂದೇಶವನ್ನು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಟೈಟಾನಿಕ್ ಹೀರೋಯಿನ್ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಾಜು ಅಂಬಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗಲೂ ಮಾಡೋಣ. ಅದರ ಜೊತೆಯಾಗಿ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಶೇಖರ್, ಹಾಗೆ ಲಕ್ಷ್ಮೀರವರು. ಜಾಕಿ ಸಿನಿಮಾದ ಹಾಡು ಎರಡು ಜಡೆಯನ್ನು ಹಾಡುಗಾಯಿ ಕೋರಿಕೆಯನ್ನು ಇಟ್ಟಿದ್ದರು. ಅವರಿಗಾಗಿ ಹಾಡು ಇದೀಗ ಮುಡಿಬಂತು. ನಿಮಿಷದ ಹಾಡುಗಾಯಿ ಕೋರಿಕೆ ಬರಲಿ. ಸೋನು ನಿಗಮ್ರವರ ಗೀತೆಗಳಲ್ಲಿ ಯಾವ ಗೀತೆ ನಿಮ್ಮ ಅಚ್ಚುಮೆಚ್ಚಿನ ಗೀತೆ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 4980101031 9401031 0904 8010 1013.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನ್ ಬಿಲ್ಲು ಎಫ್ ಎಂ ರೈನ್ಬೋ. ಸುಧಾ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸೋನು ನಿಗಮ್ ರವರ ಗಮನಿಸು ಹಾಡಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂಗಾರು ಮಳೆ 2 ಚಿತ್ರದಿಂದ ಖಂಡಿತವಾಗ್ಲೂ ಪ್ಲೇ ಮಾಡೋಣ. ಹಾಗೆ ಸೋನು ನಿಗಮ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ನಂಬರ್ ಎನಿಂಗ್ 233 ಇಂದ ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇದ್ದೀನಿ. ಈಗ ಮೂಡಿ ಬರ್ತಾ ಇದೆ ಸೋನು ನಿಗಮ್ ರವರ ಧ್ವನಿಯಲ್ಲಿ.

0: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
1: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
0: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
1: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
0: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
2: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೀವು ಕೇಳ್ತಾ ಇರೋದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. 7:25 ಆಗಿದೆ. ಕೊನೆಯ 2 ಗೀತೆಗಳೊಂದಿಗೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮನ ಕೊನೆ ಮಾಡುವಂತಹ ಸಮಯ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಸೋನು ನಿಗಮ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕೊನೆ ಮಾಡೋಣ. ಈ ಹೊತ್ತಿನ ಇವತ್ತಿನ ಸನ್ಸೆಟ್ ಸುರಭಿ ಕೇಳ್ತಾನೆ ರೀ, ಟ್ಯೂನ್ ಮಾಡಿರಿ. ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ.

0: ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ. ಸಮಯ ಆಗಿದೆ 7:34. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ಕನ್ನಡದಲ್ಲಿ ವಾರ್ತಾ ಸಂಚಿಕೆ. ಟ್ಯೂನ್ ಮಾಡೇ ಇರಿ, ಕೇಳ್ತಾನೆ ಇರಿ. ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 1.3, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ: ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ನಾಲ್ವರು ಆಟಗಾರರು. ವಾರ್ತೆಗಳ ವಿವರ: ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026ಕ್ಕೆ ಲೋಕಸಭೆ ಇಂದು ಅನುಮೋದನೆ ನೀಡುವ ಮೂಲಕ ಸಂಸತ್ತಿನ ಅಂಕಿತ ದೊರೆತಿದೆ. ನಿನ್ನೆಯಷ್ಟೇ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಈ ಶಾಸನವು ಜನಗಣ ಮನ ರಾಷ್ಟಗೀತೆಗೆ ಇರುವ ಶಾಸನಬದ್ದ ರಕ್ಷಣೆಯನ್ನ ವಂದೇ ಮಾತರಂ ರಾಷ್ಟೀಯ ಗೀತೆಗೂ ವಿಸ್ತರಿಸಲಿದೆ. ರಾಷ್ಟೀಯ ಗೀತೆಗೆ ಅಪಮಾನ ಮಾಡುವುದು ಅಪರಾಧವಾಗಲಿದ್ದು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲು ಅವಕಾಶವಿದೆ. ಇದೇ ವೇಳೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರೆದಿದೆ. ವಿಧೇಯಕ ಮಂಡಿಸಿದ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಪರೀಕ್ಷಾ ಅಕ್ರಮಗಳ ವಿರುದ್ದ ಸರ್ಕಾರದ ಶೂನ್ಯ ಸಹಿಷ್ಣುತೆ ಬದ್ದತೆಯನ್ನು ಪುನರುಚ್ಚರಿಸಿದರೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧೇಯಕದಲ್ಲಿ ಪಾರದರ್ಶಕತೆ ಕಾವಲಿಕೊಳ್ಳಲು ಇನ್ನಷ್ಟು ಕಠಿಣ ನಿಬಂಧನೆಗಳ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ವಿಧೇಯಕಕ್ಕೆ ಈಗಾಗಲೇ ಲೋಕಸಭೆಯ ಅಂಕಿತ ದೊರೆತಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಿಸಿದ ತನಿಖೆ ಪ್ರಗತಿಯಲ್ಲಿದ್ದು ದುರಂತಕ್ಕೆ ಕಾರಣವಾಗಿರಬಹುದಾದ ಎಲ್ಲಾ ಅಂಶಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್ ತಿಳಿಸಿದ್ದಾರೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ಅವರು, ಈ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ತನಿಖಾ ವರದಿಯನ್ನು 2025 ಜುಲೈ 12 ಹಾಗೂ ಮಧ್ಯಂತರ ಹೇಳಿಕೆಯನ್ನು 2026 ಜೂನ್ 12 ವಿಮಾನ ಅಪಘಾತ ತನಿಖಾ ದಳ ಪ್ರಕಟಿಸಿದೆ ಎಂದು ಹೇಳಿದರು. ಈ ಎರಡು ವರದಿಗಳು ಲಭ್ಯವಿವೆ ಎಂದರು. ಅಪಘಾತದ ಮೂಲ ಕಾರಣ ಹಾಗೂ ಅದಕ್ಕೆ ಕಾರಣವಾದ ಪೂರಕ ಅಂಶಗಳನ್ನು ಪತ್ತೆ ಹಚ್ಚುವ ನಿಟ್ಟನಲ್ಲಿ ತನಿಖೆ ಮುಂದುವರೆದಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಅಂತಿಮ ವರದಿಯನ್ನು ಪ್ರಕಟಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ದೇಶದ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸಂಹಿತೆ ಅಡಿಯಲ್ಲಿ ಕಾನೂನು ಮಾನ್ಯತೆ ನೀಡಲಾಗಿದೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಗಿಗ್ ಕಾರ್ಮಿಕರಿಗೆ ಇಂತಹ ಕಾನೂನು ಮಾನ್ಯತೆ ನೀಡಿದ ವಿಶ್ವದ ಮೊದಲ ದೇಶ ಭಾರತವಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆಯಡಿ ದೇಶದ 76.95 ಲಕ್ಷ ಬೀದಿ ವ್ಯಾಪಾರಿಗಳು ಇದುವರೆಗೆ 1.15 ಕೋಟಿ ಸಾಲಗಳನ್ನು ಪಡೆದುಕೊಂಡಿದ್ದು, ಇದರ ಒಟ್ಟು ಮೊತ್ತ 18,475.6 ಕೋಟಿ ರೂಪಾಯಿ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇಂದು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಥೋಕನ್ ಸಾಹು 2026 ಜುಲೈ 12 ವೇಳೆಗೆ 1,17,60,000

0: 4,000ಕ್ಕೂ ಹೆಚ್ಚು ಸಾಲಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ಹೇಳಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿರೋಧಿಸಿ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಕ್ಷಿಪ್ರ ಕಾರ್ಯಪಡೆ ಬಳಸಿದ ಮದ್ದುಗುಂಡುಗಳ ದಾಖಲೆಯನ್ನು ಸಂರಕ್ಷಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಇಂದು ನಿರ್ದೇಶನ ನೀಡಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಂದರ್ಭಗಳಲ್ಲಿ ಲೋಹದ ಪೆಲೆಟ್ ಗನ್ಗಳ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾಗಿರುವ ಅರ್ಜಿಯಲ್ಲಿನ ಒಂದು ಮನವಿಯ ಬಗ್ಗೆ ಸುಪ್ರೀಂಕೋರ್ಟ್ ಪ್ರಶ್ನೆ ಎತ್ತಿದ್ದು, ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಹೊರಡಿಸಿರುವ ಮಾರ್ಗಸೂಚಿಯನ್ನು ಉಲ್ಲೇಖಿಸಿ ಕೆಲವೊಂದು ಸಂದರ್ಭಗಳಲ್ಲಿ ಪೆಲೆಟ್ ಗನ್ಗಳನ್ನು ಬಳಸುವ ಅಧಿಕಾರ ಪೊಲೀಸರಿಗಿದೆ ಎಂದು ತಿಳಿಸಿತು. ಇದರಿಂದಾಗಿ ಪ್ರತಿಭಟನೆ ವೇಳೆ ಗಾಯಗಳಿಗೆ ಒಳಗಾದವರಿಗೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆ ಒದಗಿಸುವಂತೆ ದೆಹಲಿ ಸರ್ಕಾರಕ್ಕೆ ನ್ಯಾಯಪೀಠ ಸೂಚಿಸಿದೆ. ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳ ಸಂಸದರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಸಭೆ ನಡೆಸಿದರು. ಪ್ರವಾಹದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೇಂದ್ರ ಸರ್ಕಾರವು ಆಯಾ ರಾಜ್ಯ ಸರ್ಕಾರಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸಲಿದ್ದು, ಸಂತ್ರಸ್ತರ ಸುರಕ್ಷತೆ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥಿಸುವುದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ಸಶಸ್ತ್ರ ಪಡೆಗಳ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸಮುದ್ರ ಪ್ರದಕ್ಷಿಣೆ ಎಂಬ ನೌಕಾಯಾನ ಸಾಹಸಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ 3 ಪಡೆಗಳ 9 ಮಹಿಳಾ ಸೇನಾಧಿಕಾರಿಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಸನ್ಮಾನಿಸಿದರು. ಐಎಎಸ್ವಿ ತ್ರಿವೇಣಿ ನೌಕೆಯ ಮೂಲಕ 314 ದಿನಗಳಲ್ಲಿ 4 ಮಹಾಸಾರಗಳ 25,500 ನಾಟಿಕಲ್ ಮೈಲಿ ದೂರ ಕ್ರಮಿಸಿದ ತಂಡದ ಸಾಧನೆಯನ್ನು ಅಭಿನಂದಿಸಿದ ಸಚಿವರು, ಇದು ದೇಶದ ನಾರಿಶಕ್ತಿ ಹಾಗೂ 3 ಪಡೆಗಳ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿ ಎಂದರು. ತಂಡದ ದೃಢ ಸಂಕಲ್ಪ ಮತ್ತು ಪರಿಶ್ರಮ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಶ್ಲಾಘಿಸಿದರು. ಸಂವಾದದ ವೇಳೆ ಮಾತನಾಡಿದ ಸಚಿವರು, ದೈಹಿಕ ಸಾಮರ್ಥ್ಯ, ಮಾನಸಿಕ ಸದೃಢತೆ ಹಾಗೂ ನಾಯಕತ್ವದ ಗುಣಗಳು ಲಿಂಗಾಧಾರಿತವಲ್ಲ ಎಂಬುದನ್ನು ಈ ಯಾತ್ರೆ ಸಾಬೀತುಪಡಿಸಿದೆ ಎಂದು ಅಭಿಪ್ರಾಯಪಟ್ಟರು. ಬಿಹಾರದ ಬಂಕೀಪುರ, ಗುಜರಾತ್ನ ಮಂಜಲ್ಪುರ ಹಾಗೂ ಮಧ್ಯಪ್ರದೇಶದ ದತಿಯಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಇಂದು ನಡೆಯಿತು. ಸಂಜೆ 5 ಗಂಟೆಯವರೆಗಿನ ಚುನಾವಣಾ ಆಯೋಗದ ಮಾಹಿತಿಯ ಅನ್ವಯ ಬಿಹಾರದ ಬಂಕೀಪುರ ಕ್ಷೇತ್ರದಲ್ಲಿ 34%, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ 34%ಕ್ಕೂ ಹೆಚ್ಚು ಹಾಗೂ ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ 69%ಕ್ಕೂ ಹೆಚ್ಚು ಮತದಾನ ದಾಖಲಾಗಿದೆ. ಛತ್ತೀಸ್ಗಢದ ಪ್ರಮುಖ ಸಾಂಸ್ಕೃತಿಕ ಉತ್ಸವವಾದ ಬಸ್ತಾರ್ ಪಂಡುಮ್ 2026 ವಿಜೇತರು, ಸ್ಥಳೀಯ ಮುಖಂಡರು ಹಾಗೂ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನೊಳಗೊಂಡ ಛತ್ತೀಸ್ಗಢದ ಬಸ್ತಾರ್ ಮಂಡಲದ ನಿಯೋಗ ಇಂದು ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್ ಮತ್ತು ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶಿಸಿದ್ದಾರೆ. ಅರ್ಹತಾ ಸುತ್ತಿನಲ್ಲಿ ನೀರಜ್ ಚೋಪ್ರಾ 5ನೇ ಸ್ಥಾನ ಪಡೆದರೆ ರೋಹಿತ್ ಯಾದವ್ 9ನೇ ಹಾಗೂ ಯಶ್ವೀರ್ ಸಿಂಗ್ 10ನೇ ಸ್ಥಾನ ಪಡೆಯುವ ಮೂಲಕ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಮತ್ತೊಂದೆಡೆ ಪ್ಯಾರಾ ಅಥ್ಲೆಟಿಕ್ಸ್ನ ಪುರುಷರ 100 ಮೀಟರ್ T47 ವಿಭಾಗದಲ್ಲಿ ಭಾರತದ ಐತಿಹಾಸಿಕ ಸಾಧನೆ ಮಾಡಿದೆ. ಭಾರತದ ದಿಲೀಪ್ ಮಹಾದು ಗಾವಿತ್ ಚಿನ್ನದ ಪದಕ ಗೆದ್ದರೆ ಮೊಹಮ್ಮದ್ ಬಾಸಿಲ್ ಮಾರ್ಸಿಂಗತ್ನ ಬೆಳ್ಳಿ ಪದಕ ಮುಡಿಗೇರಿಸಿಕೊಳ್ಳುವ ಮೂಲಕ ಮೊದಲ 2 ಸ್ಥಾನಗಳನ್ನು ಭಾರತ ತನ್ನದಾಗಿಸಿಕೊಂಡಿದೆ. ಈ ಚಿನ್ನದ ಪದಕದೊಂದಿಗೆ ಗ್ಲಾಸ್ಕೋ ಕೂಟದಲ್ಲಿ ಭಾರತದ ಚಿನ್ನದ ಪದಕಗಳ ಸಂಖ್ಯೆ 3ಕ್ಕೇರಿದೆ. ಪ್ರಸ್ತುತ ಭಾರತ 3 ಚಿನ್ನ, 9 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 15 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಚಿನ್ನದ ಪದಕ ಗೆದ್ದ ದಿಲೀಪ್ ಮಹಾದು ಗಾಯಕ್ವಾಡ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ತೈಪೆ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ 4 ಆಟಗಾರರು ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ, ದೇವಿಕಾ ಸಿಹಾಗ್, ತನ್ವಿ ಶರ್ಮಾ ಹಾಗೂ ಪುರುಷರ ಸಿಂಗಲ್ಸ್ನಲ್ಲಿ ಕಿರಣ್ ಜಾರ್ಜ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟರು. ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ತಾನ್

ಅನುಮೋದಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಸಂಸತ್ತು ಅಂಕಿತ. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ ಕುರಿತು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರಿಕೆ. ಸಮುದ್ರ ಪ್ರದಕ್ಷಿಣೆ ಸಾಹಸಯಾತ್ರೆ ಪೂರ್ಣಗೊಳಿಸಿದ ಮಹಿಳಾ ಸೇನಾಧಿಕಾರಿಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸನ್ಮಾನ. ಕಾಮನ್ವೆಲ್ತ್ ಕ್ರೀಡಾಕೂಟ. ಪುರುಷರ ಜಾವೆಲಿನ್ ಥ್ರೋನಲ್ಲಿ ಭಾರತದ ನೀರಜ್ ಚೋಪ್ರಾ, ರೋಹಿತ್ ಯಾದವ್, ಯಶ್ವೀರ್ ಸಿಂಗ್ ಫೈನಲ್ ಪ್ರವೇಶ. ಹಾಗೂ ತೈಪೆ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 4 ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮನದ ಮನೆಯ ಕಿಟಕಿಯನ್ನು ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಸಣ್ಣ ತೆರೆಯ ಧಾರಾವಾಹಿ ನೆನಪು,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಹಾಯ್ ಹಲೋ ನಮಸ್ಕಾರ, ಶುಭ ಸಂಜೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈ ಸಂಜೆಯ ಒಲವಿನ ಆಲಾಪದಲ್ಲಿ ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರೆ, ಇವತ್ತಿನ ವಿಷಯ ಏನ್ ಗೊತ್ತಾ? ನಮ್ಮದೇ ಆದವ್ರ ಜೊತೆ, ಅಂದ್ರೆ ನಮಗೆ ತುಂಬಾ ಇಷ್ಟ ಆದವ್ರ ಜೊತೆ ನಾವು ಮಾಡ್ಕೊಳ್ಳುವಂತಹ ಜಗಳಗಳ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪದಲ್ಲಿ. ನೀವೊಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಗೆ ಅಪರಿಚಿತರ ಬಗ್ಗೆ ಕೋಪ ಬರುತ್ತಾ? ಬರಬಹುದು. ರೋಡ್ ನಲ್ಲಿ ಹೋಗುವಾಗ ಯಾರೋ ಟ್ರಾಫಿಕ್ ನಲ್ಲಿ ನಮಗ್ ಬೈದ್ರೆ ನಮ್ಗೆ ಅಷ್ಟು ನೋವಾಗಲ್ಲ ಅಲ್ವಾ? ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಿ ನಾವು ದಿನ ಶುರು ಮಾಡ್ತೀವೋ, ರಾತ್ರಿ ಮಲಗುವಾಗ ಯಾರ ನೆನಪಲ್ಲಿ ಕಣ್ಣು ಮುಚ್ತೀವೋ, ಅದೇ ವ್ಯಕ್ತಿ ಜೊತೆ ನಾವು ಮಾತಾಡದೇ ಇದ್ರೆ ಎದೆಯೊಳಗೆ ಒಂದು ಕತ್ತಲು ಆವರಿಸುತ್ತೆ ಅಲ್ವಾ? ಹೌದು, ಪ್ರೀತಿ ಇರೋ ಕಡೆ ಜಗಳ ಇರುತ್ತೆ ಅಂತಾರೆ. ಆದ್ರೆ

ಆ ಜಗಳ ಪ್ರೀತಿನ ನುಂಗಿ ಹಾಕುವಷ್ಟು ದೊಡ್ಡದಾಗುವುದು ಎಲ್ಲಿ, ಯಾಕೆ ಅನ್ನೋದನ್ನ ಈ ಒಂದು ಗಂಟೆಯಲ್ಲಿ ನಾವು ಮಾತಾಡ್ತಾ ಸಾಗೋಣ. ಅದಕ್ಕಿಂತ ಮುಂಚೆ ನಿಮಗಾಗಿ ಮೂಡಿ ಬರ್ತಾ ಇದ್ದ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ಸಾಕದಾಗಿರುವಂತಹ ಎರಡು ಹಾಡನ್ನ ಕೇಳಿದ್ರಿ. ಹಾಗೆ ನಾನು ಆಲ್ರೆಡಿ ಹೇಳಿದೆ, ಒಲವಿನ ಆಲಾಪದಲ್ಲಿ ಇವತ್ತು ನಾವು ಪ್ರೀತಿಯಲ್ಲಿ ಜಗಳದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದೀವಿ. ನೀವೊಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ಮ ಪ್ರೀತಿ ಪಾತ್ರ ಜೊತೆ ನೀವು ಕೊನೆಯದಾಗಿ ಜಗಳ ಆಡಿದ್ದು ಯಾವಾಗ ಅಂತ. ಒಂದು ಸಣ್ಣ ಮಾತು, ಆಮೇಲೆ ಕಣ್ಣಲ್ಲಿ ಸಿಟ್ಟು, ಮೂರನೇದಾಗಿ ಮಾತಾಡದೆ ಇರೋದು, ಮತ್ತು ಕೊನೆಗೆ ಅಡ್ಡ ಬರೋದು ಈಗೋ ಅಹಂಕಾರ. ಸೊ ನಾನು ಯಾಕೆ ಮೊದಲು ಫೋನ್ ಮಾಡ್ಲಿ, ಅವ್ರು ತಪ್ಪು ಮಾಡಿಲ್ವಾ, ನಾನೇ ಯಾಕೆ ಸಾರಿ ಕೇಳಬೇಕು, ಈ ಒಂದು ಪ್ರಶ್ನೆ ಸಾಕು, ಈ ಒಂದು ಥಿಂಕಿಂಗ್ ಸಾಕು ಎಷ್ಟೋ ವರ್ಷದ ಪ್ರೀತಿನ ಸೆಕೆಂಡ್ಗಳಲ್ಲಿ ಧೂಳಿಪಟ ಮಾಡೋದಕ್ಕೆ. ನಾವು ಎಷ್ಟೋ ಸಲ ಯೋಚನೆ ಮಾಡ್ತೀವಿ ಅಲ್ವಾ, ಅವ್ರು ನನ್ನನ್ನು ಅಷ್ಟು ಅರ್ಥ ಮಾಡ್ಕೊಳ್ಬೇಕು ಅಂತ. ಆದರೆ ನಾವು ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದನ್ನು ನಾವು ಯೋಚನೆ ಮಾಡಲ್ಲ. ಜಗಳ ಅಂದರೆ ಒಬ್ಬೊಬ್ಬರನ್ನ ಸೋಲ್ಸೋದಲ್ಲ, ಜಗಳ ಅಂದರೆ ನಮ್ಮ ಮಧ್ಯೆ ಇರುವ ಅಂತರವನ್ನು ಅಳಿಸೋ ಒಂದು ಅವಕಾಶ ಅಂತ ನಾವು ತಿಳ್ಕೋಬೇಕು. ಆದರೆ ನಾವೇನ್ ಮಾಡ್ತೀವಿ, ಈ ಅಂತರವನ್ನ ಇನ್ನಷ್ಟು ದೊಡ್ಡ ಕಂದಕ ಮಾಡಿಬಿಡ್ತೀವಿ ಅಲ್ವಾ. ಎಸ್, ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಮಾತಾಡೋಣ ಇವತ್ತಿನ ಒಲವಿನ ಆಲಾಪದಲ್ಲಿ. ಜಗಳ ಪ್ರೀತಿ, ಸೊ ಪ್ರೀತಿ ಕಡೆ ಜಗಳ ಇದ್ದೇ ಇರುತ್ತೆ ಅನ್ನೋದು ಸ್ವಾಭಾವಿಕ. ಎಸ್, ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಸಾಕಾದಾಗಿರುವಂತಹ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಪ್ರೀತಿಯಲ್ಲಿ ಜಗಳ ಬಗ್ಗೆ. ಎಸ್, ಈಗಾಗಲೇ ನಿಮಗೂ ಕೂಡ ನೆನಪಾಗಿರುತ್ತೆ, ಎಲ್ಲಿ ಜಗಳ ಆಯಿತು, ಯಾಕೆ ಜಗಳ ಆಯಿತು, ನಾವು ಯಾಕೆ ಮಾತಾಡೋಕೆ ಬಿಟ್ಟಿದ್ವಿ ಅನ್ನೋದು ವಿಷಯ ನಿಮಗೂ ಕೂಡ ನೆನಪಾಗ್ತಾ ಇರುತ್ತೆ. ಎಸ್, ನೀವು ಕೂಡ ಯಾರತ್ರನಾದ್ರೂ ಜಗಳ ಆಡಿದರೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಜಗಳ ಆಡಿದರೆ ಮಾತಾಡುವ ಒಂದು ಪ್ರಯತ್ನವನ್ನು ಮಾಡಿ, ಒಂದು ಮೆಸೇಜ್ ಹಾಕಿ, ಒಂದು ಕಾಲ್ ಮಾಡಿ, ಎಷ್ಟು ಒಂದು ಚಿಕ್ಕ ಸಾರಿ ದೊಡ್ಡ ಸಂಬಂಧವನ್ನೇ ಉಳಿಸ್ಬಿಡಬಹುದು. ಜಗಳಗಳು ಬರೋದು ಎಲ್ಲಿಂದ ಅಂತ ನಾವೇನಾದ್ರೂ ಯೋಚನೆ ಮಾಡ್ತಾ ಹೋದರೆ ಎಲ್ಲೋ ಹೊರಗಿನಿಂದ ಬರೋದಲ್ಲ, ನಮ್ಮ ನಿರೀಕ್ಷೆಗಳಿಂದಲೇ ಜಗಳಗಳು ಹುಟ್ಟಿಕೊಳ್ಳುತ್ತವೆ. ಎಸ್, ಎಕ್ಸ್ಪೆಕ್ಟೇಷನ್ ಇಂದನೇ ಜಗಳ ಹುಟ್ಟುತ್ತೆ. ಅವ್ರು ನನಗೆ ಅದು ಕೊಡಬೇಕು, ಇದನ್ನು ಕೊಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಇಫ್ ಇನ್ ಕೇಸ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದಾಗ ಆಗೋ ನೋವಿದೆಯಲ್ಲ, ಅದು ಜಗಳ ಆಗಿ ಕನ್ವರ್ಟ್ ಆಗುತ್ತೆ. ನಮಗೆಲ್ಲ ಗೊತ್ತೇ ಇದೆ, ವಾಸ್ತವದಲ್ಲಿ ಮನುಷ್ಯರು ಯಾರೂ ಕೂಡ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದೇ ಆದಂತಹ ಒತ್ತಡಗಳು, ನೋವುಗಳು, ಆಯಾಸಗಳು ಇದ್ದೇ ಇರುತ್ತೆ. ಮನೆಯಿಂದ ಹೊರಟ ಗಂಡ ಆಫೀಸಲ್ಲಿ ಬಾಸ್ ಬೈದ ಕೋಪದಲ್ಲಿ ಇರ್ತಾನೆ. ಮನೆಗೆ ಬಂದಾಗ ಹೆಂಡತಿ ದಿನದ ಕಷ್ಟ ಹೇಳ್ಕೊಂಡಾಗ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಒಂದು ಸಣ್ಣ ಕಿಡಿ ಸಾಕು ಕಾಡೆ ಹತ್ಕೊಳ್ಳೋಕೆ, ಜಗಳ ಶುರುವಾಗತ್ತೆ. ಆ ಒಂದು ಸಂದರ್ಭವನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಂಬಂಧಗಳು ನಿಂತಿರುತ್ತೆ. ಸ್ನೇಹಿತರೆ, ಪ್ರೀತಿ ಅನ್ನೋದು ಒಂದು ಗಿಡ ಇದ್ದ ಹಾಗೆ, ಪ್ರತಿದಿನ ಅದಕ್ಕೆ ತಾಳ್ಮೆ ಅನ್ನೋ ನೀರನ್ನು ಹಾಕ್ಬೇಕು, ಇಲ್ದಿದ್ರೆ ಅದು ಒಣಗಿ ಹೋಗುತ್ತೆ.

ಕೇಳ್ತಾ ಇದ್ರ ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ಪ್ರೀತಿ ಜಗಳದ ಮಾತುಕತೆ ನಡೀತಾ ಇದೆ. ನಿಮ್ ಜೊತೆ ಆಗಿದ್ದೀನಿ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸ್ನೇಹಿತರೆ, ಬದುಕಿನಲ್ಲಿ ಕ್ಷಮೆ ಅನ್ನೋದು ತುಂಬಾ ದೊಡ್ಡ ವಿಷಯ. ಒಂದು ಜಗಳಕ್ಕೆ ಕ್ಷಮೆಗಿಂತ ದೊಡ್ಡ ಮದ್ದು ಬೇರೆ ಇಲ್ಲ ಅಂತ ಹೇಳ್ಬೋದು. ಜಗಳವಾದಾಗ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನೋಡಕ್ ಹೋಗ್ಬಾರ್ದು. ಯಾರು ಪ್ರೀತಿಯನ್ನ ಹೆಚ್ಚು ಉಳಿಸ್ಕೊಳ್ಬೇಕು ಅಂತ ಬಯಸ್ತಾರೋ ಅವ್ರು ಮೊದಲು ತಲೆಬಾಗೇ ಬಾಗ್ತಾರೆ. ತಲೆಬಾಗೋದು ಅಂದ್ರೆ ಸೋಲಲ್ಲ, ಆ ಸಂಬಂಧಕ್ಕೆ ನಾವು ಕೊಡುವಂತಹ ಒಂದು ಗೌರವ. ಒಂದ್ಸಲ ಕಣ್ಮುಚ್ಚಿ ಯೋಚನೆ ಮಾಡಿ, ನಾಳೆ ನಿಮ್ ಜೊತೆ ಇವತ್ತು ಜಗಳವಾಡ್ತಿರೋ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಲ್ದೆ ಹೋದ್ರೆ ಆ ಯೋಚನೆ ಬಂದಾಗ ಎಷ್ಟು ಭಯ ಆಗತ್ತೆ ಅಲ್ವಾ? ಅವ್ರ ಮುಂದೆ ಈ ಚಿಕ್ಕ ಪುಟ್ಟ ಅಹಂಕಾರ ಅಷ್ಟು ಮುಖ್ಯವಾಗತ್ತಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಈ ಅಹಂಕಾರಕ್ಕಿಂತ ದೊಡ್ಡದು ನಮ್ಮ ಸಂಬಂಧ, ಆ ವ್ಯಕ್ತಿ. ಆ ಯೋಚನೆ ನಮ್ಮ ತಲೆಯಲ್ಲಿ ಬಂದಾಗ ಜಗಳಗಳು ತಾನಾಗೆ ಸರಿಯಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸಿಟ್ಟು ಬಂದಾಗ ಮೌನವಾಗಿದ್ಬಿಡಿ, ಖುಷಿಯಾದಾಗ ಮಾತಾಡಿ, ನಿಮ್ದು ತಪ್ಪು ಅಂತ ಅನಿಸಿದ ಕೂಡ್ಲೇನೆ ಸಾರಿ ಕೇಳ್ಬಿಡಿ. ಅದರಲ್ಲಿ ಕಳ್ಕೊಳ್ಳೋದು ಏನೂ ಇಲ್ಲ. ಆ ಈಗೋನ ಬಿಟ್ಬಿಡಿ. ಕ್ಷಮೆ ಅನ್ನೋ ಒಂದು ಪದ ಎಷ್ಟೋ ಸಂಬಂಧಗಳನ್ನ ಉಳಿಸ್ಬಿಡುತ್ತೆ. ಏನಂತೀರಾ?

ವೆಲ್ಕಮ್ ಬ್ಯಾಕ್ ಟು ಒಲವಿನ ಹಾಲಪ್ಪ. ಸಾಕದಾಗಿರುವಂತಹ ಎರಡು ಹಾಡುಗಳನ್ನ ಕೇಳಿದ್ರಿ. ನಾವು ಮಾತಾಡ್ತಾ ಇದ್ವಿ ಪ್ರೀತಿಯಲ್ಲಿ ಜಯಗಳದ ಬಗ್ಗೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾಗಿರುವಂತಹ ಅತಿ ದೊಡ್ಡ ಪಾಠ ಏನ್ ಗೊತ್ತಾ? ಯಾರನ್ನ ಕೂಡ ಬದಲಾಯಿಸೋಕೆ ನಾವು ಪ್ರಯತ್ನ ಮಾಡಬಾರ್ದು. ಅವ್ರು ಹೇಗಿರ್ತಾರೋ ಹಾಗೆ ಸ್ವೀಕರಿಸೋಕೆ ಪ್ರಯತ್ನವನ್ನ ಮಾಡಬೇಕು. ನಿಮ್ಮ ಪಾರ್ಟ್ನರ್ ಅಥವಾ ಪ್ರೀತಿ ಪಾತ್ರರು ಹೀಗೆ ಇರಬೇಕು ಅಂತ ಡಿಕ್ಷನರಿ ಬರೆಯೋಕ್ಕಾಗಲ್ಲ. ಅವರ ಒಳ್ಳೆ ಗುಣಗಳನ್ನ ನೀವು ಹೇಗೆ ಪ್ರೀತಿ ಮಾಡ್ತೀರೋ ಅವರ ಒರಟುತನವನ್ನ ಕೂಡ ಹಾಗೆ ಒಪ್ಕೊಳ್ಬೇಕಾಗತ್ತೆ. ಕೆಲವೊಂದ್ಸಲ ಜಗಳ ಆಗೋದು ಕಾಮನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ತುಂಬಾನೇ ಕಾಮನ್. ಸೊ ಆವಾಗ ಏನ್ ಮಾಡಬಹುದು ಅಂದ್ರೆ, 5 ನಿಮಿಷ ಸುಮ್ಮನೆ ಮೌನವಾಗಿದ್ಬಿಡಿ. ಆ 5 ನಿಮಿಷ ಕೋಪದ ಜ್ವಾಲೆಯನ್ನ ಕಡಿಮೆ ಮಾಡುತ್ತೆ, ಆ ಮಾತಿನ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡುತ್ತೆ. ನೀವೊಂದ್ಸಲ ನಿಮ್ಮ ಎದುರಿಗೆ ಇರುವವರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನೀನು ಹೀಗ್ ಮಾಡಿದೆ ಅನ್ನೋದಕ್ಕಿಂತ ನಿನ್ನ ಈ ಮಾತಿನಿಂದ ನನಗೆ ನೋವಾಯ್ತು ಅಂತ ಹೇಳಿ. ಆ ಸಣ್ಣ ಬದಲಾವಣೆ ಸಾಕು 100 ಜಗಳಗಳು ಬರದ ಹಾಗೆ ತಡೆಯೋದಕ್ಕೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ 2 ಹಾಡುಗಳು. ಕೇಳ್ತಾನೆ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಒಲವಿನ ಆಲಾಪ ಕೇಳ್ತಾ ಇದ್ದೀರಾ? ಸ್ನೇಹಿತರೆ, ಬದುಕು ಬಹಳ ಚಿಕ್ಕದು, ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ಜೊತೆ ಇರೋರು ನಾಳೆ ದೂರ ಆಗಬಹುದು ಅಥವಾ ನಾವೇ ದೂರ ಆಗಬಹುದು. ಈ ನಡುವೆ ಸಿಕ್ಕಿರುವಂತಹ ಈ ಸುಂದರ ಬಾಂಧವ್ಯವನ್ನ ಜಗಳಗಳಲ್ಲಿ, ಈಗೋಗಳಲ್ಲಿ, ಅಹಂಕಾರಗಳಲ್ಲಿ ಕಳ್ಕೊಳ್ಬೇಡಿ. ಯಾರ ಜೊತೆ ಇವತ್ತು ಮಾತಾಡದೆ ದೂರ ಉಳಿತಿದ್ದೀರೋ ಅವರಿಗೆ ಒಂದು ಫೋನ್ ಮಾಡಿ, ಯಾವುದೇ ಮುಜುಗರವಿಲ್ಲದೆ ಏನಾಯ್ತು, ಹೇಗಿದ್ದೀರಾ ಅನ್ನೋದನ್ನ ಒಂದ್ಸಲ ಮಾತಾಡಿಸಿ. ಆ ಕ್ಷಣದಲ್ಲಿ ನಿಮ್ಮ ಎದೆ ಮೇಲಿರುವಂತಹ ಭಾರ ಇಳಿದು ಹೋಗುತ್ತೆ, ಮನಸ್ಸು ಹಕ್ಕಿಯ ಹಾಗೆ ಹಗುರಾಗುತ್ತೆ. ಪ್ರೀತಿಗಿಂತ ದೊಡ್ಡ ಶಕ್ತಿ ಈ ಜಗತ್ತಲ್ಲಿ ಮತ್ತೊಂದಿಲ್ಲ. ಜಗಳಗಳು ಬರಲಿ, ಆದರೆ ಆ ಜಗಳಗಳು ನಿಮ್ಮ ಪ್ರೀತಿಯನ್ನ ಕಳಚಿ ಹಾಕುವಷ್ಟು ಬೆಳೆಯಲು ಬಿಡಬೇಡಿ. ಒಂದ್ ಮಾತು ಹೇಳ್ತಾರಲ್ವಾ, ಉಗುರು ಬೆಳೆದ್ರೆ ನಾವು ಉಗುರನ್ನ ಮಾತ್ರ ಕಟ್ ಮಾಡ್ತೀವಿ, ಬೆರಳನ್ನ ಕಟ್ ಮಾಡಲ್ಲ ಅಲ್ವಾ? ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬೆಳೆಯುತ್ತೆ. ಹಂಗಂತ ಸಂಬಂಧಗಳನ್ನ ಕಟ್ ಮಾಡೋದಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು.

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಇವತ್ತು ಪ್ರೀತಿ ಜಗಳದ ಬಗ್ಗೆ ನಾವು ಮಾತಾಡಿದ್ವಿ. ವಿಷಯ ಹಾಡುಗಳು ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಒಲವಿನ ಆಲಾಪದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಜೊತೆ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್, ಇದು ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3. ಸಮಯ ಆಗಿದೆ 9:16. ನಿಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಇದು ಕಾರ್ಯಕ್ರಮ ಸುಕೂನ್ ಕೆ ಪಲ್. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದ್ದೇನೆ. ತಮ್ಮ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಲಕ್ಷ ಗಲೆ, ಅದ್ಭುತವಾದ ಈ ಗೀತೆ ಮದನ್ ಮೋಹನ್ ರವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ವೋ ಕೌನ್ ಥೀ ಚಿತ್ರದಿಂದ.

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ ಬೌನ 1.3 ಮ್ಯೂಸಿಕಲಿ ಮ್ಯಾಚಿಕಲಿ ಯಾವ್ದು 9:20 ಆಗಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸುಕೂನ್ ಕೆ ಪಲ್ ಕಾರ್ಯಕ್ರಮ ಶುರುವಾಗಿದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಮೂಡಿಬಂದಂತಹ ಈ ಗೀತೆಗೆ ಸಾಹಿತ್ಯ ರಚನೆ ಗೀತ ರಚನೆಯನ್ನು ಮಾಡಿದವರು ರಾಜಾ ಮೆಹದಿ ಅಲಿ ಖಾನ್ ಸಾಬ್ ರವರು. 20-22 ವರ್ಷಗಳು 1946 ಆಸ್ಪಾಸ್ನಿಂದ 1966 ಅದ್ಭುತವಾದಂತಹ ಗೀತ ರಚನೆಯನ್ನು ಮಾಡಿದ್ರು. ಅದರಲ್ಲೂ ಮದನ್ ಮೋಹನ್ರವರಿಗಂತೂ ಅತ್ಯದ್ಭುತ ಗೀತೆಗಳನ್ನು ರಚಿಸಿಕೊಟ್ಟರು. ಮದನ್ ಮೋಹನ್ರವರ ಪ್ರಿಯ ಮಿತ್ರರು ಆಗಿದ್ದರು ರಾಜಾ ಮೆಹದಿ ಅಲಿ ಖಾನ್ ಸಾಬ್ರವರ. ಗೀತೆಗಳನ್ನು ಇವತ್ತು ಕೇಳ್ತಾ ಸಾಗೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಕೂನ್ ಕೇಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನೀಗ ಮೂಡಿಬರ್ತಾ ಇದೆ ಮತ್ತೊಂದು ಮಧುರವಾದಂಥ ಗೀತೆ. ಅನ್ಪಡ್ ಚಿತ್ರದ ಎಲ್ಲ ಗೀತೆಗಳಿಗೂ ರಾಜಾ ಮೆಹದಿ ಅಲಿ ಖಾನ್ ಸಾಬ್ರವರದ್ದೇ ಸಾಹಿತ್ಯ ಇರೋದು. ಅದರಲ್ಲಿ ಇನ್ನೀಗ ಮೂಡಿಬರ್ತಾ ಇದೆ ಆಪ್ಕಿ ನಜರೋನೆ ಸಂಚಾ.

ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ ನ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ರಾಜಾ ಮೆಹದಿ ಸಾಬ್ ಅವರ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. 1915 ಜನನ ಆಗುತ್ತೆ ಇವತ್ತಿನ ಪಾಕಿಸ್ತಾನದಲ್ಲಿ. 1942 ಆಲ್ ಇಂಡಿಯಾ ರೇಡಿಯೋ ದೆಹಲಿಯಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ. ಅಲ್ಲಿ ನಿಧಾನವಾಗಿ ಹಸನ್ ಮಂಟೂರವರ ಜೊತೆ ಅವರ ಸ್ನೇಹ ಬೆಳೆಯುತ್ತೆ. ಅಲ್ಲಿಂದ ನಿಧಾನವಾಗಿ ಬಾಂಬೆಗೆ ಬರ್ತಾರೆ. ಬಾಂಬೆಗೆ ಬಂದ ನಂತರ ಎಸ್ ಟಿ ಬರ್ಮನ್ರವರಿಗೆ 1946 ಆರ್ಟ್ ದೆನ್ ಅನ್ನುವಂತಹ ಚಿತ್ರಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಗೀತ ರಚನೆಯನ್ನು ಮಾಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಅವರ ಪಯಣ. ಇದೇ ಸಮಯದಲ್ಲಿ ಎಸ್ ಟಿ ಬರ್ಮನ್ರವರ ಜೊತೆಗೆ ಸಹಾಯಕರಾಗಿರ್ತಾರೆ ಮದನ್ ಮೋಹನ್ರವರು. ಹಾಗಾಗಿ ಮದನ್ ಮೋಹನ್ರವರ ಜೊತೆ ಕೂಡ ಅವರ ಸ್ನೇಹ ಬಾಂಧವ್ಯ ಎಲ್ಲವೂ ಶುರುವಾಗುತ್ತೆ. ಅಲ್ಲಿಂದ ಬಂದದ್ದು ಈ ರೀತಿಯಾದಂತಹ ಅದ್ಭುತ ಗೀತೆಗಳು. ಇನ್ನೀಗ ಮುಡಿ ಬರ್ತಾ ಇದೆ ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ ಮುಂದಿನ ಗೀತೆ. ಮತ್ತೊಮ್ಮೆ ಮದನ್ ಮೋಹನ್ರವರ ಸಾಹಿತ್ಯ ಸಂಗೀತ ಇರುವಂತಹ ಗೀತೆ. ರಾಜಾ ಮೆಹದಿ ಅಲಿ ಖಾನ್ರವರ ಸಾಹಿತ್ಯ ಸಂಯೋಜನೆಯಲ್ಲಿ ಮುಡಿ ಬರ್ತಾ ಇದೆ ಮೇರಾ ಸಾಯ.

0: ಚಿತ್ರದಿಂದ ಝುಮ್ಕಾ ಗಿರಾರಿ.
1: ಝುಮ್ಕಾ

ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋದಲ್ಲಿ ರಾಜಾ ಮೆಹದಿ ಅಲಿ ಖಾನ್ ಸಾಬ್ರವರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಇನ್ನಷ್ಟು ಅದ್ಭುತವಾದ ಗೀತೆಗಳನ್ನು ನಿಮಗಾಗಿ ತರ್ತಾ ಇದ್ದೀನಿ. ನಯನ ಬರ್ಸೆ ರೆಮ್ ಜಿಮ್, ಅದ್ಭುತವಾದ ಈ ಗೀತೆ ಇನ್ನೀಗ ಮೂಡಿ ಬರ್ತಾ ಇದೆ. ಓ ಕೌಂತಿ ಚಿತ್ರದಿಂದ

ಇದು ಕನ್ನಡ ಕಾಮನವಿಲು ಎಫ್ ಎಂ ರೇನ್ಬೋ 9:52 ಆಗಿದೆ. ರಾಜ ಮೆಹದಿ ಅಲಿ ಖಾನ್ ಸಾಬ್ರವರ ಅದ್ಭುತವಾದಂಥ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಅದ್ಭುತವಾದ ಈ ಪಯಣಕ್ಕೆ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ, ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಕ್ಕೆ ನಂಬರ್ ಎಂಡಿಂಗ್ 5358 ಸಂದೇಶ ಬಂದಿದೆ. ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ಅದ್ಭುತವಾದ ಹಾಡುಗಳು ಅಂತಿದ್ದಾರೆ. ಸುಖುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಹಾಡುಗಳು. ದ ಕಿಶನ್ ರೋಷನ್ರವರು ಸಂದೇಶವನ್ನು ಕಳಿಸಿದ್ದಾರೆ, ಅದರ ಜೊತೆಗೆ ತುಳಸಿರವರು ಕೂಡ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಧನ್ಯವಾದಗಳು. ನಿಮ್ಮ ಸಂದೇಶಕ್ಕೆ ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣನವರು ಸಂದೇಶವನ್ನು ಕಳಿಸಿದ್ದಾರೆ, ಅದ್ಭುತವಾದ ಹಿಂದಿ ಹಾಡುಗಳು ಮೂಡಿ ಬರ್ತಾ ಇದೆ ಅಂತಾರೆ. ಮಹಾ ಗಂಗಾವನಿಂದ ಅಭಿಚಿತ್ರವರೇ ಧನ್ಯವಾದಗಳು. ತೀರ್ಥೇಶ್ವರರಿಂದ ಸಂದೇಶ, ಮಂಡಿಕಲ್ನಿಂದ ಕೃಪಾ ಉಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹೂವ ಚಂದ್ರಶೇಖರ್ ಅವರಿಂದ ಸಂದೇಶ, ರವಿಕುಮಾರ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಮುರಳೀಧರ್ ಅವರು ಕೂಡ ಅವರ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು ನಿಮ್ಮೆಲ್ಲರ ಈ ಅದ್ಭುತ ಸಂದೇಶಗಳಿಗೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಕೊನೆಯ ಹಾಡನ್ನು ಪ್ರಸಾರ ಮಾಡುವಂತಹ ಸಮಯ. 1966 ಮತ್ತೊಂದು ಸೂಪರ್ ಹಿಟ್ ಚಿತ್ರ ಮೂಡಿಬರುತ್ತೆ, ಮೇರಾ ಸಾಯ. ಈ ಮೇರಾ ಸಾಯದ ಗೀತೆಗಳನ್ನು ಕೂಡ ಬರೆದಿದ್ದವರು ರಾಜ ಮೆಹದಿ ಅಲಿ ಖಾನ್ ಸಾಬ್ರವರು. ಅದ್ಭುತವಾದ ಗೀತೆಗಳು, ಸೂಪರ್ ಹಿಟ್ ಆಗುತ್ತೆ ಚಿತ್ರ. ಚಿತ್ರ ಜೂನ್ನಲ್ಲಿ ರಿಲೀಸ್ ಆಗುತ್ತೆ. ಜೂನ್ನಲ್ಲಿ ರಿಲೀಸ್ ಆಗುವಾಗ ಇಡೀ ತಂಡ ಅಲ್ಲಿರುತ್ತೆ, ಆದರೆ ಮದನ್ ಮೋಹನ್ರವ್ರು ಇರೋದಿಲ್ಲ. ಮದನ್ ಮೋಹನ್ರವರು ಅವರ ಸ್ನೇಹಿತನನ್ನ, ಅಂದರೆ ರಾಜ ಅಲಿ ಖಾನ್ ಸಾಬ್ರವರನ್ನ ನೋಡೋದಕ್ಕಾಗಿ ಆಸ್ಪತ್ರೆಗೆ ಬಂದಿರ್ತಾರೆ. ಆಸ್ಪತ್ರೆಯಲ್ಲಿ ತಮ್ಮ ಕೊನೆಯುಸಿರನ್ನು ಕೂಡ ರಾಜ ಮೆಹದಿ ಅಲಿ ಖಾನ್ ಸಾಬ್ರವರು ಕೊನೆಯುಸಿರನ್ನು ಹೇಳಿದ್ದಾರೆ. ಜುಲೈ 29 ಅವರು 1966 ಕೇವಲ 50 ತೀರ್ಕೊಳ್ತಾರೆ. ಬಹುಶಃ ಇನ್ನೊಂದು 20 ಇದ್ದಿದ್ದರೆ ಇನ್ನಷ್ಟು ಅದ್ಭುತವಾದ ಗೀತೆಗಳು ಮದನ್ ಮೋಹನ್ರವರಿಗೆ ಸಿಕ್ತಿತ್ತು ಅಂತ ನನಗನ್ಸುತ್ತೆ. ಆದರೆ ದೈವ ಬೇರೆಯೇ ಹೇಳ್ತಾ ಇತ್ತು ಅನ್ನೋ ಹಾಗೆ ಅಲ್ಲಿಂದ ತದನಂತರ ಮದನ್ ಮೋಹನ್ರವರ ಇನ್ನಷ್ಟು ಅದ್ಭುತ ಚಿತ್ರಗಳು ಬರುತ್ತೆ, ಅದ್ಭುತ ಸಂಗೀತ ಸಂಯೋಜನೆ ಕೂಡ ಮುಂದುವರಿಯುತ್ತೆ. ಕೊನೆಯದಾಗಿ ಮೇರಾ ಸಾಯ ಚಿತ್ರದ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮನ ಕೊನೆ ಮಾಡೋಣ. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೆ ಇರಿ ಕನ್ನಡ ಕಾಮನವಿಲು ಎಫ್ ಎಂ ರೇನ್ಬೋ 101.3, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ ಜೆ ಪ್ರವೀಣ್ ಜೋಯಿಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಸಮಯ ಆಗಿದೆ 10:02, ಕನಸಿನ ಲೋಕ ಕಾರ್ಯಕ್ರಮನ ಶುರು ಮಾಡುವಂತಹ ಸಮಯ. ಅದ್ಭುತವಾದ ಹಾಡುಗಳನ್ನು ಕೇಳ್ತಾ ಕನಸಿನ ಮಾಯಾಲೋಕಕ್ಕೆ ಹಾರುವಂತಹ ಸಮಯ. ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಎಂಥ ಸೊಗಸು. ತಾಯಿಗೆ ತಕ್ಕ ಮಗ ಚಿತ್ರದಿಂದ ಚಿವುದಯಶಂಕರ್ ಅವರ ಸಾಹಿತ್ಯ, ಟಿ ಜಿ ರಂಗಪ್ಪ ಅವರ ಸಂಗೀತ ಸಂಯೋಜನೆಯ ಗೀತೆಯೊಂದಿಗೆ

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋ 10:10. ಕನಸಿನ ಲೋಕದ ಗೀತೆಗಳು ನಿಮ್ಮೆಲ್ಲರಿಗಾಗಿ ಮೂಡಿಬರ್ತಾ ಇದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇನ್ನೀಗ ಮೂಡಿಬರ್ತಾ ಇದೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಿನ್ನ ಕಣ್ಣ ಕನ್ನಡಿಯಲ್ಲಿ ಅದ್ಭುತವಾದ ಗೀತೆ. ಪಿ ಸುಶೀಲರವರು ಕೂಡ ಜೊತೆಯಾಗಿದ್ದಾರೆ ಈ ಹಾಡಿಗೆ. ಆರ್ ಜೆ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಇದು ಕನ್ನಡ ಕಾಮನ್ ಬಿಲೋ ಎಫ್ ಎಂ ರೈನ್ಬೋ. 10:23 ಕನಸಿನ ಲೋಕದಲ್ಲಿ ಕನಸಿನಂತೆ ಚಂದದ ಗೀತೆಗಳನ್ನು ಕೇಳ್ತಾ ಇದ್ವಿ. ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಸಿಂಗಾಪುರದಲ್ಲಿ ರಾಜ ಕೊಳ್ಳ ಚಿತ್ರದಿಂದ ಕಾರ್ಯಕ್ರಮ ಇದೀಗ ಮುಂದುವರಿಯುತ್ತೆ. ಪಿ ವಿ ಶ್ರೀನಿವಾಸರ ಧ್ವನಿಯಲ್ಲಿ ಶುಭಮಂಗಲ ಚಿತ್ರದ ಶೀರ್ಷಿಕೆ ಗೀತೆ ಮೂಡಿಬರ್ತಾ ಇದೆ. ವಾಣಿ ಜಯರಾಮ್ರವರು ಕೂಡ ಈ ಹಾಡಿಗೆ ಧ್ವನಿಯಾಗಿದ್ದಾರೆ. ಸಂದೇಶವನ್ನು ಕಳಿಸ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೋಣ. ಸಿ ಟಿ ಚಂದ್ರಶೇಖರ್ ಅವರಿಂದ ಸಂದೇಶ, ಅಂಜನಪ್ಪ ಅವರು ಕಳಿಸಿದ್ದಾರೆ, ಚಂದ್ರಶೇಖರ್ ನಾಯ್ಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಶಾಂತಾಚಾರ್ ಹಾಗೆ ಶ್ರೀನಾಥ್ ಅವರಿಂದ ಸಂದೇಶ, ಚಿದಾನಂದ ಅವರು ಕೂಡ ಸಂದೇಶವನ್ನು ಕಳಿಸ್ತಿದ್ದಾರೆ. ಧನ್ಯವಾದಗಳು. ಇನ್ನೀಗ ಕೇಳ್ತಾ ಇರಿ, ಕೇಳ್ತಾನೇ ಇರಿ ಕನ್ನಡ ಕಾಮನಬಿಲ್ಲು.

ಈಗಲೇ ನಿನ್ನ ಕನ್ಯಾಸರೇ ನೆಲವೆಲ್ಲ ಹಸಿ.

ಜನೆ ನಮ್ಮೂರು

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿನ್ನ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಹಾಡು ನಿಮ್ಮೆಲ್ಲರಿಗಾಗಿ ಮೂಡಿಬಂತು. ಶಂಕರ್ ಗುರು ಚಿತ್ರದ ಹಾಡಿಗೆ ಗೀತ ರಚನೆ ಚಿವುದಯ ಶಂಕರ್ ಅವರದ್ದು, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಸನಾದಿ ಅಪ್ಪಣ ಚಿತ್ರದಿಂದ ಮೂಡಿಬರ್ತಾ ಇದೆ. ಚಿವುದಯ ಶಂಕರ್ ಅವರ ಸಾಹಿತ್ಯ ಮತ್ತೊಮ್ಮೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕರೆದರೂ ಕೇಳದೆ

ಇದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೈನ್ಬೋನ್ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ಅಂತ ಸಂದೇಶವನ್ನು ಕಳಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುವಂತಹ ಸಮಯ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಗೀತೆಗಳು ಅಂತ ಸುಧಾರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತೀರ್ಥೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಜಯರಾಮ್ರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಸುಮಧುರ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ವಾರಿಣಿಯರವರು ಧನ್ಯವಾದಗಳು ನಿಮಗೂ ಕೂಡ. ಹಾಗೆ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅದ್ಭುತವಾದ ಗೀತೆಗಳು ಅಂತಾರೆ ಸತೀಶ್ರವರು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರ ಗೀತೆಗಳು ಅಂತ ಜಯೇಶ್ವರಿ ಗೋಪಾಲಕೃಷ್ಣರವರು ಸಂದೇಶವನ್ನು ಕಳಿಸಿದ್ದಾರೆ. ಒಂದಕ್ಕಿಂತ

ಒಂದು ಮಧುರ ಗೀತೆಗಳು ಇವತ್ತು ಅಂತ ಹೇಳಿ ಗೀತಾ ಹಾಗೆ ಕೀರ್ತನರವರು ಸಂದೇಶವನ್ನು ಕಳಿಸ್ತಿದ್ದಾರೆ. ಶ್ರೀ ಆರ್ ಶ್ರೀನಿವಾಸ ಮೂರ್ತಿ ರವರಿಂದ ಸಂದೇಶ, ಅದ್ಭುತವಾದ ಗೀತೆಗಳು ಅಂತ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಯಶಸ್ವಿನಿ, ಹಾಗೆ ಅನ್ನಪೂರ್ಣ ಗಿರಿಜಮ್ಮರವರು ಸಂದೇಶವನ್ನು ಕಳಿಸಿರುವಂತಹ ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈರಣ್ಣರವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಹಾಗೆ ಶಾಂತರವರು ಸಂದೇಶವನ್ನು ಕಳಿಸಿದ್ದಾರೆ. ಸೂಪರ್ ಮೆಲೋಡಿಯಸ್ ಗೀತೆಗಳು ಅಂತ ಹೇಳಿ ರೂಪಾರವರು ಕೂಡ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಿವಮಂಗಳ ಚಿತ್ರದ ಹಾಡು ಅತ್ಯಂತ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರಕಾಶ್ರವರು, ಚಂದ್ರಮತಿರವರು ಹಾಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶ್ರೀನಿವಾಸ ಮೂರ್ತಿರವರು ನಿಮ್ಮೆಲ್ಲರ ಸಂದೇಶಕ್ಕೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೊನೆ ಮಾಡುವಂತಹ ಸಮಯ. ಇನ್ನೆರಡು ಗೀತೆಗಳೊಂದಿಗೆ ಕೊನೆಯಾಗುತ್ತೆ ಇವತ್ತಿನ ಕನಸಿನ ಲೋಕದ ಈ ಪಯಣ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಪ್ರವೀಣ್ ಜೋಯಿಸ್. ಸದಾಕಾಲ ಟ್ಯೂನ್ ಮಾಡಿರಿ, ಕೇಳ್ತಾನೇ ಇರಿ ಕನ್ನಡ ಕಾಮನಬಿಲ್ಲು FM ರೇನ್ಬೋ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಇದು ಕನ್ನಡ ಕಾಮನಬಿಲ್ಲು FM ರೇನ್ಬೋ. ಸಮಯ ಆಗಿದೆ 11:04. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಲಿಸೋಣ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆ. ವಾರ್ತಾ ಸಂಚಿಕೆಯ ನಂತರ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ದೆಹಲಿಯ FM ಗೋಲ್ಡ್ನ ಸಹ ಪ್ರಸಾರದೊಂದಿಗೆ. ಸದಾಕಾಲ ಟ್ಯೂನ್ ಮಾಡೇ ಇರಿ, ಕೇಳ್ತಾನೇ ಇರಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ಕಾಮನಬಿಲ್ಲು FM ರೇನ್ಬೋ. ಎಲ್ಲ ಪ್ರೀತಿಯ ಶ್ರೋತೃಗಳಿಗೂ ಶುಭರಾತ್ರಿ. ಇಷ್ಟೊತ್ತು ಈ ಹೊತ್ತು ನಿಮ್ಮ ಜೊತೆಯಾಗಿದ್ದು RJ ಪ್ರವೀಣ್ ಜೋಯ್. ಸದಾ ನಗ್ನಗ್ತಾ ಇರಿ, ಖುಷಿ ಖುಷಿಯಿಂದ ಇರಿ.